107.8 FM ರೇಡಿಯೋ ಸಾರಂಗ್. ಈಗ ಆಪ್ನಲ್ಲೂ

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ಹನ್ನೆರಡನೇ ಶತಮಾನದ ಶರಣ ಪಂಥದ ಪ್ರಮುಖರು ಬಸವಣ್ಣವರು. ಅವರ ಜೀವನಾನೇ ಒಂದು ಅಮರ ಜ್ಯೋತಿ ಅಂತ ಬರೀತಾರೆ. ಅದು ಎಷ್ಟು ದೊಡ್ಡ ಜ್ಯೋತಿ ಅಂತಂದರೆ, ಅದರ ದಿವ್ಯ ಪ್ರಭೆಯೊಳಗೆ ಹಲವಾರು ಶತಮಾನಗಳವರೆಗೆ ಎಷ್ಟೊಂದು ಜನ ಮುಮುಕ್ಷುಗಳು ತಮ್ಮ ಜೀವನದ ದಾರಿಯನ್ನು ಕಂಡುಕೊಂಡಿದ್ದಾರೆ ಅಂತ ಅದ್ಭುತ ಅನಿಸುತ್ತೆ. ಯಾರಾದರೂ ಒಬ್ಬರು ಸಾಧಕರು ಒಳ್ಳೆಯ ಕೆಲಸ ಮಾಡಿದಾಗ 10 ವರ್ಷ, 50 ವರ್ಷ, 100 ವರ್ಷ ನೆನೆಯೋದು ಉಂಟು, ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ. ಆದರೆ ಒಬ್ಬ ವ್ಯಕ್ತಿ ಹೋಗಿ 800-900 ವರ್ಷಗಳ ನಂತರ ಕೂಡ ಆತನ ನೆನೆಸ್ಕೊಂಡು ನಮ್ಮ ಜೀವನಕ್ಕೆ ಮಾರ್ಗದರ್ಶಿ ಆದವರು ಇವರು ಅಂತ ಹೇಳುವಂಥದ್ದಾಗಲಿ, ಅವ್ರ ಮಾತನ್ನು ನೆನೆಸ್ಕೊಂಡು ನಮ್ಮ ಜೀವನಕ್ಕೆ ಇವತ್ತು ಮಾರ್ಗದರ್ಶಿಯಾಗಿದೆಯಲ್ಲ ಮಾತುಗಳು ಅಂತ ಅನ್ಸ್ಕೊಳ್ಳೋದಾಗಲಿ ಸಾಮಾನ್ಯ ಕೆಲಸ ಅಲ್ಲ ಅಂತ ಅದ್ಭುತ ಸಾಧನೆಯನ್ನು ಬಸವಣ್ಣವ್ರು ಮಾಡಿದವರು. ಅದರಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕಂತೂ ಅವರ ಕೊಡುಗೆ ದೊಡ್ಡದಾದಂಥದ್ದು. ಇವತ್ತು ನಾವು ಛಂದಸ್ಸಿನ ದೃಷ್ಟಿಯಿಂದ ಯಾವ ಕಾವ್ಯ ಪ್ರಭೇದಗಳನ್ನು ನಮ್ಮ ವೈಶಿಷ್ಟ್ಯ ಅಂತ ಹೇಳಿ ಹೆಮ್ಮೆ ಪಡ್ತೇವೋ, ಅವುಗಳಲ್ಲಿ ಬಹುತೇಕ ಬಹಳ ಹೆಚ್ಚಿದ್ದಕ್ಕೆ ಮೂಲ ಪ್ರೇರಕರು ಅಥವಾ ಪ್ರಬಲ ಪೋಷಕರು ಆಗಿದ್ದವರು ಬಸವಣ್ಣವರು. ವಚನ ವಾಂಗ್ಮಯವನ್ನೇ ಸೃಷ್ಟಿ ಮಾಡಿಬಿಟ್ರು, ಆ ಥರದೊಂದು ಪ್ರಕಾರವನ್ನೇ ಸೃಷ್ಟಿ ಮಾಡೋಗಾಯಿತು. ಬಸವಣ್ಣ ಒಬ್ಬ ಋಷಿಯಾಗಿ, ಸುಧಾರಕರಾಗಿ, ಕವಿಯಾಗಿ ಪ್ರಚಾರ ಮಾಡಿ ಬರೆದು ಜಗಮಾನ್ಯರಾಗಿದ್ದಾರೆ, ನಮ್ಮೆಲ್ಲರಿಗೂ ಪೂಜ್ಯರಾಗಿದ್ದಾರೆ.

0: Radio Saran 107.8 FM.
1: ಒಂದು ಕಡೆ ಡಾಕ್ಟರ್ ಎಲ್ ಬಸವರಾಜರವರು, ಅವ್ರ ಬಗ್ಗೆ ನನ್ನ ವೈಯಕ್ತಿಕ ದೊಡ್ಡ ಗೌರವ, ದೊಡ್ಡ ಸಂಶೋಧನಕಾರ. ಇವತ್ತು ವಚನ ಸಾಹಿತ್ಯದ ಬಗ್ಗೆ ಬಹು ದೊಡ್ಡ ಸಂಶೋಧನೆ ಮಾಡಿದವರು ಅಂದರೆ ಎಲ್ ಬಸವರಾಜರು. ಅವರೊಂದು ಮಾತನ್ನು ಬರೀತಾರೆ, ಎಷ್ಟು ಚೆನ್ನಾಗಿರೋ ಮಾತು ಅಂತಂದರೆ, ಈ ವಚನ ಸಾಹಿತ್ಯಕ್ಕೆ ಅನ್ವಯ ಆಗುವಾಗ ಬರೆದಂಥ ಮಾತು. ಅವ್ರ ಮಾತನ್ನು ಹಾಗೆ ಓದಬೇಕು ನಾನು. ಭಾರತವು ವಿಶಾಲವಾದ ಧಾರ್ಮಿಕ ತತ್ವಗಳಿಗೆ ಸುಪ್ರಸಿದ್ಧವಾದಂತೆ ಸಂಕುಚಿತ ಭಾವನೆಗಳಿಗೂ ಕುಪ್ರಸಿದ್ಧವಾಗಿದೆ. ಎಷ್ಟು ವಿಶಾಲವಾದ ವಿಚಾರಗಳನ್ನು ನಾವು ಕೊಟ್ಟಿದ್ದೇವೆ, ಅದಕ್ಕೊಂದು ಕಡೆ ಹೆಮ್ಮೆ ಪಡೋದಾದರೆ ಎಷ್ಟೋ ಜನವಾದಂಥ ಕುತ್ಸಿತವಾದಂಥ ತುಂಬ ಸಂಕುಚಿತ ಭಾವನೆಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಅಂತ ದುಃಖ ಪಡಬೇಕಾಗುತ್ತೆ. ಎರಡೂ ನಮ್ಮಲ್ಲಿದೆ ನೋಡಿ ಹೇಗಿದೆ. ದೃಷ್ಟಾರರ ಆತ್ಮವಿಶ್ವಾಸದ ಬ್ರಹ್ಮವಾದ ಸಾಮಾಜಿಕ ವ್ಯವಸ್ಥೆಯ ವರ್ಣಾಶ್ರಮ ವಿಭಾಗ, ಸಮರ್ಪಣ ರೂಪದ ಯಜ್ಞ ಯಾಗ ಮತ್ತಿತರ ಸಂಕೇತ ಸದಾಚಾರಗಳು, ಇದು ಒಂದು ಭಾಗ. ಆಗಿನ ಕಾಲದ ಉಪನಿಷತ್ಕಾರರಾಗಲಿ ವೇದರ್ಶಿಗಳಾಗಲಿ ಕಂಡರಿಸಿದಂತಹ ಬ್ರಹ್ಮವಾದ ಅಂತ ಏನಿತ್ತು, ಕಣ್ಣು ಮುಂದೆ ಒಂದು ಬ್ರಹ್ಮದ ಸಾಕ್ಷಾತ್ಕಾರ ತಂದಿಟ್ಟಿದ್ರು. ಬ್ರಹ್ಮವನ್ನು ಯಾರು ಕಂಡಿದ್ದಾರೆ? ಕಾಣದೆ ಹೋದರೂ ಕೂಡ ಜೀವನದ ಉನ್ನತ ಮಾರ್ಗಕ್ಕೆ ಒಂದು ಗುರಿ ಅಂತ ಇರಬೇಕಾಗತ್ತೆ. ಯಾವಾಗ ಒಂದು ಸಾಧನೆ ಮಾರ್ಗದಲ್ಲಿ ಗುರಿ ಇಲ್ಲದೆ ಹೋದರೆ ನಮಗೇನೂ ಆಗೋದಿಲ್ಲ. ಅಂಥ ಒಂದು ಗುರಿಯನ್ನು ಕಲ್ಪಿಸಿ ಬ್ರಹ್ಮ ಅಂತ ಒಂದು ಶಕ್ತಿ ಇದೆ ಅಂತ ಹೇಳಿ ಆ ಬ್ರಹ್ಮವಾದವನ್ನು ಹೇಳಿ ಸಾಮಾಜಿಕ ವ್ಯವಸ್ಥೆ ಚೆನ್ನಾಗಿ ಆಗಲಿ ಎಂದು ಒಂದು ವರ್ಣಾಶ್ರಮ ಧರ್ಮವನ್ನು ರಚನೆ ಮಾಡಿದರು. ಅದು ವರ್ಣಾಶ್ರಮ ಧರ್ಮ ಎಷ್ಟು ಚೆನ್ನಾಗಿತ್ತು ಅಂದರೆ, ಇವತ್ತಿಗೂ ಕೂಡ ವರ್ಣಾಶ್ರಮ ಒಂದಿಟ್ಟು ಬಿಟ್ಟು ಬದುಕೋಕ್ಕಾಗಲ್ಲ ನಮಗೆ. ನಾವು ತುಂಬ ಬಾಲಿಶವಾಗಿ ಮಾತಾಡ್ತೇವೆ ಕೆಲವೊಂದು ಸಲ, ವರ್ಣಾಶ್ರಮ ಧರ್ಮದಿಂದಾನೇ ನಮ್ಮ ಸಮಾಜ ಹಾಳಾಯಿತು ಅಂತ. ವರ್ಣ ಬೇರೆ, ಜಾತಿ ಬೇರೆ ಅಂತ ನಮ್ಗೆ ಅರ್ಥವೇ ಆಗಲಿಲ್ಲ. ಜಾತಿ ವರ್ಣಾಶ್ರಮ ಕೆಟ್ಟು ಹೋದದ ರೂಪ, ವರ್ಣಾಶ್ರಮ ಅವಶ್ಯಕತೆ ಬೇಕಾಗುವಂಥದ್ದು, ಬದುಕೋಕ್ಕೆ ಆಗಲ್ಲ ನಮಗೆ. ಇದಕ್ಕೊಂದೆಲ್ಲ ಹೇಳಿದ್ದೆ ನಾನು, ವಿವೇಕಾನಂದರು ಭಾಳ ಚಂದ ಹೇಳ್ತಾರೆ, ವರ್ಣಾಶ್ರಮ ಇಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಒಂದೇ ದಿವಸದಲ್ಲಿ ನಾವು ನಾಲ್ಕು ವರ್ಣಗಳಲ್ಲಿ ಇರ್ತೇವೆ. ಬೆಳಗ್ಗೆ ಪೂಜೆ ಮಾಡಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳುವಾಗ ನೀವು ಬ್ರಾಹ್ಮಣರಾಗಿದ್ದೀರಿ, ಮತ್ತೊಬ್ರಿಗೋಸ್ಕರ ಹೋರಾಡುವಾಗ ಕ್ಷತ್ರಿಯರಾಗಿದ್ದೀರಿ. ಈಗ ಸೈನಿಕರಿದ್ದಾರೆ, ಅಷ್ಟೊಂದು ಜನ ಸೈನಿಕರಿದ್ದಾರೆ, ಯಾವ್ಯಾವುದೋ ಮತದಲ್ಲಿ ಹುಟ್ಟಿ ಬಂದಂಥ ಸೈನಿಕರಿದ್ದಾರೆ, ಆದರೆ ಅವರು ವರ್ಣಾಶ್ರಮ ಧರ್ಮದಲ್ಲಿ ಎಲ್ಲರೂ ಕ್ಷತ್ರಿಯರೇ. ನಾನು ಹೇಳ್ತಿರ್ತೀನಿ, ಮೇಷ್ಟ್ರು ಏನು ಪಾಠ ಮಾಡ್ತಾರೆ, ಅತ್ಯಂತ ತುಂಬ ಮನಸ್ಸಿನಿಂದ ಮಕ್ಕಳ ಮೇಲೆ ಪ್ರೀತಿಯಿಂದ ಪಾಠ ಮಾಡುವಂಥ ಮಾಸ್ಟರ್ ಎಲ್ಲನೂ ಬ್ರಾಹ್ಮಣರೇ. ಯಾಕಂದರೆ ಡೆಫಿನೇಷನ್ ಇದೆ ಬ್ರಾಹ್ಮಣರು ಯಾರು ಅಂತ, ಅಧ್ಯಯನಂ ಅಧ್ಯಾಪನಂ ಬ್ರಾಹ್ಮಣಸ್ಯ ವೃತ್ತಿ. ಯಾರು ಓದುತ್ತಾನೋ, ಮಕ್ಕಳಿಗೆ ಪಾಠ ಹೇಳಿಕೊಡ್ತಾನೋ ಅವನು ಬ್ರಾಹ್ಮಣ. ಮನೆಯಲ್ಲಿ ಮತ ಬೇರೆ ಇರ್ಬೋದು ಹುಟ್ಟಿದಿಂದ, ಆದರೆ ವರ್ಣಾಶ್ರಮ ಧರ್ಮದಲ್ಲಿ ನಾನು ಒಪ್ಪಿಕೊಂಡಂಥ ವೃತ್ತಿ ಮತ್ತೊಬ್ಬರಿಗೆ ಪಾಠ ಮಾಡುವಂಥದ್ದು, ಆದ್ದರಿಂದ ಮತ್ತೊಬ್ಬರಿಗೋಸ್ಕರ ಒಳ್ಳೆಯದನ್ನು ಚಿಂತೆ ಮಾಡುವಂಥದ್ದು. ಇದು ವಂಶ ಪರಂಪರವಾಗಿ ತಂದೆಯಿಂದ ರಕ್ತದ ಬರುವಂಥದ್ದಲ್ಲ, ಇದು ಅದು ಮನೋಪ್ರವೃತ್ತಿಯಿಂದ ಬರುವಂಥದ್ದು. ಆ ನಂತರ ಮೂರನೇದು ವಿವೇಕಾನಂದ ಹೇಳಿದ್ರು, ಪಲ್ಯ ತರಕಾರಿ ತರೋಕೆ ಹೋಗ್ತೀವಿ ನಾವು, ಚೌಕಾಸಿ ಮಾಡ್ತೀವಿ, ಯಾಕಪ್ಪ 20 ರೂಪಾಯಿ 15 ರೂಪಾಯಿ ಕೊಡಲ್ವಾ, ನಾನು ಚೌಕಾಸಿ ಮಾಡ್ತೀರಲ್ಲ, ಆಗ ವೈಶ್ಯರಾಗಿದ್ದೀರಿ, ಮತ್ತು ಯಾರದೋ ನೌಕರಿ ಮಾಡೋಕೆ ಹೋಗ್ತಿರಲ್ಲ ಅಟೆಂಡೆನ್ಸ್ ಹಾಕಿ, ಅಲ್ಲಿ ಶೂದ್ರರಾಗಿದ್ದೀರಿ. ಒಂದೇ ದಿವಸದಲ್ಲಿ ನಾಲ್ಕು ವರ್ಣಗಳಲ್ಲಿರ್ತೇವೆ, ವರ್ಣ ಬಿಡೋಕ್ಕಾಗೋದಿಲ್ಲ. ಅಂಥ ಒಳ್ಳೆ ವರ್ಣಾಶ್ರಮ ಧರ್ಮವನ್ನು ಮಾಡಿದಂಥ ವ್ಯವಸ್ಥೆ ಇತ್ತು. ಆದರೆ ಅದು ಒಂದು ಭಾಗ ಆದರೆ ಮುಂದೇನಾಯಿತು, ಕರ್ಮಠರ ಮತ್ತು ವಿಧಿವಾದಿಗಳ ಮುಖ್ಯವಾಗಿ ಸ್ವಾರ್ಥಿಗಳ ರಾದ್ಧಾಂತದಿಂದ ಇದೆಲ್ಲ ವರ್ಣಾಶ್ರಮ ಧರ್ಮ ಕೆಟ್ಟದ್ದು, ಸ್ವಾರ್ಥದಿಂದ ಕೆಟ್ಟದ್ದು.

ಒಬ್ಬ ರಾಜ ಚೆನ್ನಾಗಿದ್ದ, ಒಳ್ಳೆ ರಾಜ, ಸಮರ್ಥ ರಾಜ, ರಾಜವನ್ನು ಚೆನ್ನಾಗಿ ನೋಡ್ಕೊತಾ ಇದ್ದ. ಅವನ ಮಗ ಮೂರ್ಖ. ಮಗನಿಗೂ ನಾನು ಸಿಕ್ಕಂತ ಸೌಭಾಗ್ಯ ಸಿಕ್ಕ. ಅದಕ್ಕೆ ಅವನೇನ್ ಮಾಡ್ದ, ರಾಜನ ಮಗ ರಾಜ ಅಂತ ಮಾಡ್ಕೊಂಡ. ಶಕ್ತಿ ಇಲ್ಲದೆ ಹೋದ್ರು ಅಳಬುರುಕನಾದ್ರು ರಾಜ ಆದ. ಒಬ್ಬ ಬ್ರಾಹ್ಮಣ ಚೆನ್ನಾಗಿ ಓದ್ಕೊಂಡು ಅವನು ಬ್ರಹ್ಮರ್ಷಿ ಆಗಿದ್ದು, ಅವನು ಮಗ ದಡ್ಡ ಆದ, ಓದ್ಲಿಲ್ಲ ಅವನು, ಅವನಿಗೆ ಶಕ್ತಿ ಸಾಲಲಿಲ್ಲ. ಆದರೆ ರಾಜರು ಬಂದು ನಮಸ್ಕಾರ ಮಾಡ್ತಾ ಇದ್ರಲ್ಲ ಋಷಿಗಳಿಗೆ, ಇವರಿಗೆ ಅದಕ್ಕೆ ನನ್ನ ಮಗನೂ ಆಗಲಿ, ಅವಕಾಶ ಸಿಗಲಿ ಅಂತ ಹೇಳಿ ಬ್ರಾಹ್ಮಣನ ಮಗ ಬ್ರಾಹ್ಮಣ ಅಂತ ಮಾಡ್ತಾರೆ. ಇದೇ ಸ್ವಾರ್ಥದಿಂದ ಆದಂಥದ್ದು. ಆದ್ದರಿಂದ ಯಾವಾಗ ಸ್ವಾರ್ಥ ಬಂತೋ ವರ್ಣಾಶ್ರಮ ಕೆಟ್ಟು ಜಾತಿ ಪದ್ಧತಿ ಬಂತು. ಅದಕ್ಕೆ ಎಷ್ಟು ಚಂದ ಬರೀತಾರೆ ಅವರು, ಕರ್ಮಠರ ಮತ್ತು ವಿಧಿವಾದಿಗಳ, ಏನು ಕೇಳಿದ್ರು ನಮ್ಮ ಕೈಯಲ್ಲಿ ಏನಿದೆಯಪ್ಪ ವಿಧಿ ಮಾಡಿಸ್ದಂಗೆ ಅನ್ನುವಂಥ ವಿಧಿವಾದಿಗಳ, ಅದರಲ್ಲೂ ಮುಖ್ಯವಾಗಿ ಸ್ವಾರ್ಥಿಗಳ ರಾದ್ಧಾಂತದಿಂದ ಇದೇನಾಯಿತು ಅಂತ ದೊಡ್ಡ ಚಿಂತನೆ ಕನಸಿತ್ತಲ್ಲ, ದೊಡ್ಡ ಕನಸು, ಅದೆಷ್ಟು ಚೆಂದ ಅವ್ರ ಮಾತು, ಅದನ್ನೇ ಓದಬೇಕು. ಅಹಂಕಾರದಲ್ಲಿ ವಿಷಮಿಸಿ, ಅಸ್ತವ್ಯಸ್ತದಲ್ಲಿ ತಳಮಳಿಸಿ, ಅಸ್ಪೃಶ್ಯತೆಯಲ್ಲಿ ನಾರುತ್ತ, ಅರ್ಥರಹಿತ ವಿಧಿ ನಿಷೇಧಗಳಲ್ಲಿ ಸಾಂಕ್ರಾಮಿಕವಾಯಿತು. ಅವ್ರು ಹೇಳುವ ಹಾಗೆ ಏನಾಯಿತು ಅಂದರೆ, ಅಹಂಕಾರದಲ್ಲಿ ವಿಷಮಿಸಿ, ನಮ್ಮ ಧರ್ಮನೇ ಶ್ರೇಷ್ಠ, ನಮ್ಮಂಥ ಧರ್ಮ ಇನ್ಯಾವುದೂ ಇಲ್ಲ ಅಂತ ಹೇಳ್ಕೊಂಡೇ ಹೋದಿ ಹೊರತಾಗಿ ಧರ್ಮ ಅರ್ಥವೇ ಆಗಲಿಲ್ಲ. ನಮ್ಮ ಅಜ್ಜ ಒಂದು ಹೇಳೋನು ಪ್ರಾವರ್ಬ್ ಇದ್ದಂಗಿತ್ತದು. ಅವ್ರು ಹೇಳ್ತಾ ಇದ್ರಂತೆ ಯಾರೋ, ನಮ್ಮ ಅಜ್ಜ ಯಾವಾಗಲೂ ಆನೆ ಮೇಲೆ ಅಡ್ಡಾಡ್ತಿದ್ರು, ನಮ್ಮಪ್ಪ ಕುದುರೆ ಬಿಟ್ಟು ಕೆಳಗೆ ಇಳಿಲಿಲ್ಲ. ಹೌದಪ್ಪ ನಿನ್ನ ಹಣೆ ಬಾರ ಏನು, ಕಾಲಲ್ಲಿ ಚಪ್ಪಲಿ ಇಲ್ಲ ಅಂತ ಬರೀ ಅದನ್ನೇ ಹೇಳ್ಕೊಂಡು ಕಾಲ ಕಳೆದ್ವಿ. ನಮ್ದು ಅವ್ರು ದೊಡ್ಡದು, ಭಾಳ ದೊಡ್ಡದು ಧರ್ಮ ನಮ್ಮದು, ಅದು ಧರ್ಮ ಅರ್ಥ ಮಾಡ್ಕೊಳ್ಳಿಲ್ಲ. ನಾವು ಡಿ ವಿ ಜಿ ಕೂಡ ಬರೀತಾರೆ, ಹಳೆ ಕಾಲದ ಹೇಳ್ಕೊಂಡು ಇರಬೇಡ್ರಪ್ಪ, ನಿಮಗೆಷ್ಟು ಬಂದಿದೆ ಹೇಳ್ರು ಅದನ್ನು. ಅದಕ್ಕೆ ಅಹಂಕಾರದಲ್ಲಿ ವಿಷಮಿಸಿ, ಅಸ್ತವ್ಯಸ್ತದಲ್ಲಿ ತಳಮಳಿಸಿ, ನಿಜ ಅರ್ಥ ಆಗಲಿಲ್ಲ, ಹಳೇದು ಬಿಡೋಕ್ಕಾಗ್ತಾ ಇಲ್ಲ, ಹೊಸದು ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ, ತಳಮಳ ಆಗಿ ಹೋಯ್ತು ನಮಗೆ. ಅಸ್ತವ್ಯಸ್ತದಲ್ಲಿ ತಳಮಳಿಸಿ, ಅಸ್ಪೃಶ್ಯತೆಯಲ್ಲಿ ನಾರುತ್ತ, ನಾವು ಯಾರನ್ನೋ ಮುಟ್ಸ್ಕೋಬೇಡ ಅಂದ್ಬಿಟ್ವಿ. ಯಾರನ್ನ ಮುಟ್ಸ್ಕೋಬೇಡ ಅಂತೀವಿ ನಾವು? ಈಗ ನೀವು ಕಲ್ಪನೆ ಮಾಡ್ಕೊಳ್ಳಿ, ಯಾರನ್ನು ಮುಟ್ಸ್ಕೋಬೇಡ ಅಂತ ಈಗೆಲ್ಲ ಕ್ಲಾಸಿಫೈ ಮಾಡ್ಕೊಂಡಿದ್ವಿ ನಾವು. ಅದು ಹಂಗೆ ಇರಲಿಲ್ಲಲ್ಲ ಮೊದಲು. ಮುಂದೆ ಬರ್ತದೆ, ಬಸವಣ್ಣವರೇ ಬರೀತಾರೆ, ವ್ಯಾಸ ಯಾರ ಮಗ? ವ್ಯಾಸರು ನಮಗೆ ಮಹಾಭಾರತ ಕೊಟ್ಟಂಥ ವ್ಯಾಸ ಮಹರ್ಷಿಗಳು ಅಂತೀವಿ. ಯಾವ ಜಾತಿ ಹುಡುಕ್ತೀರಿ ನೀವು ಅವ್ರನ್ನ? ವಾಲ್ಮೀಕಿ ಯಾವ ಜಾತಿ ಅಂತ ಹುಡುಕ್ತೀರಿ ಅಲ್ವಾ? ಆದ್ದರಿಂದ ಅವಾಗ ಮುಟ್ಸ್ಕೋಬೇಡ ಅಂತಿರಲಿಲ್ಲ. ವಿವೇಕಾನಂದರು 100 ವರ್ಷದಿಂದ ಭಾಳ ಗಟ್ಟಿಯಾಗಿ ಹೇಳಿದರು, ನಮ್ಮ ದುರ್ದೈವ ಏನಾಗಿದೆ ಅಂದರೆ ನಮ್ಮ ಧರ್ಮ ಟಚ್ ಮೀ ನಾಟ್ ರಿಲಿಜನ್ ಆಗಿದೆ. ಟಚ್ ಮೀ ನಾಟ್, ಮುಟ್ಸ್ಕೋಬೇಡ, ಅವ್ರು ಮುಟ್ಸ್ಕೋಬೇಡ, ಇವ್ರು ಮುಟ್ಸ್ಕೋಬೇಡ ಅಂತ ಹೇಳಿ ಬೌಂಡ್ರಿ ಹಾಕ್ಕೊಂಡು ಹೋಗಿದ್ದೀವಿ ನಾವು. ಹಾಳು ಅದಕ್ಕೆ ಹೇಳ್ತಾರೆ, ಅಸ್ಪೃಶ್ಯತೆಯಲ್ಲಿ ನಾರುತ್ತ, ಅರ್ಥರಹಿತ ವಿಧಿ ನಿಷೇಧಗಳಲ್ಲಿ ಸಾಂಕ್ರಾಮಿಕವಾಯಿತು. ಅರ್ಥವೇ ಇಲ್ಲ ವಿಧಿಗಳು ಮಾಡೋದ್ರೊಳಗೆ. ಅದು ಯಾಕೆ ಕಾಂಪ್ಲಿಕೇಟ್ ಆಯ್ತು ಹೇಳಿ? ನನ್ನ ಮಗನೇ ಪುರೋಹಿತ ಆಗಬೇಕು ಅಂತ ತೀರ್ಮಾನ ಮಾಡಿಕೊಂಡೆ, ಅವನಿಗೆ ಮಂತ್ರ ಗೊತ್ತಿಲ್ಲ, ಶಕ್ತಿ ಗೊತ್ತಿಲ್ಲ, ಅದಕ್ಕೆ ಅವನೇನು ಮಾಡ್ತಾನೆ, ಬರೀ ಟ್ರಿಕ್ ಮಾಡೋಕ್ಕೆ ಹೋಗ್ತಾನೆ.

0: Radio Sarang 107.8 FM.
1: ಕುವೆಂಪು ಹೇಳ್ತಾರೆ, ಮಂತ್ರಗಳ ಹೊರೆ ಏಕೆ ಅಂತ. ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆ ಏಕೆ? ಮಂತ್ರಗಳು ಯಾಕೆ ಬೇಕಪ್ಪ? ಗದ್ದಲ ಹಾಕ್ತಾವ ನಡುವೆ ಡಿಸ್ಟರ್ಬ್. ಟ್ಯಾಗೋರ್ ಅದೇ ಹೇಳ್ತಾರೆ, ಡ್ಯೂರಿಂಗ್ ಮೈ ಯೂನಿಯನ್ ವಿತ್ ಯು ಮೈ ಮಾಸ್ಟರ್ ದ ಜಿಂಗಲ್ಸ್ ವಿಲ್ ಬಿ ಅನ್ ಆಬ್ಸ್ಟಕಲ್ ಅಂತ. ಕಾಲಲ್ಲಿ ಹಾಕ್ಕೊಂಡು ಗೆಜ್ಜೆ ನನಗೆ ಅಡ್ಡ ಆಗುತ್ತೆ ನಿನ್ನ ಜೊತೆಗೆ ಸೇರಿಕೊಳ್ಳುವಾಗ, ಅದು ಬೇಡ. ಅದು ಹಾಗೆ ಎಲ್ಲವನ್ನೂ ಬಿಟ್ಟು ಭಗವಂತನ ಕಡೆ ಹೋದಾಗ ವಿಧಿವಿಧಾನಗಳ ಕಡೆಗೆ ಹೆಚ್ಚು ಒತ್ತು ಯಾಕೆ ಬಂತು ಅಂದರೆ ಮೂಲ ಶಕ್ತಿ ಕಮ್ಮಿಯಾಯಿತು. ಆ ಮೂಲ ಶಕ್ತಿ ಕಮ್ಮಿಯಾಗಿ ಸಾಂಕ್ರಾಮಿಕ ಎಲ್ಲ ಕಡೆ ಹಾಗೆ ಹರ್ಕೊಂಡ್ಬಿಡ್ತದೆ. ಅದಕ್ಕೆ ಭಾರತೀಯ ಧಾರ್ಮಿಕ ಚರಿತ್ರೆಯಲ್ಲಿ ವಿಶಾಲ ನಿರ್ಮಲ ತತ್ವ ಪ್ರತಿಪಾದನೆ ಮಾಡಿದ ಮಹರ್ಷಿಗಳ ಚಟುವಟಿಕೆಗಳು ಒಂದು ಮಹಾನ್ ಘಟನೆಯಾದರೆ, ಆಗಿನ ಕಾಲದ ಋಷಿಗಳು ಏನು ದೊಡ್ಡ ಕಲ್ಪನೆ ಹಾಕಿಟ್ರು ನೋಡಿ ನಮ್ಮ ಕಣ್ಣು ಮುಂದೆ, ಎಂಥ ದೊಡ್ಡ ಕಲ್ಪನೆ ರೀ ಅದು. ಇಡೀ ಜಗತ್ತಿಗೆ ಮುಟ್ಟುವಂಥ ದೊಡ್ಡ ಕಲ್ಪನೆ ಒಂದು ಕಡೆ ಹಾಕಿಡೋದಾದರೆ ಇನ್ನೊಂದು ಕಡೆಗೆ ಏನಾಯಿತು ಅಂದರೆ, ಮಾನವ ಕುಲ ವಂಚಕರಿಂದ ಆ ತತ್ವಕ್ಕೆ ಆರೋಪಿತವಾದ ಕಳಿಕೆಯನ್ನು ಕಳೆದು ಸಾಧು ಶರಣರ ಮತ್ತು ದಾಸರ ಸುಧಾರಕ ಕಾರ್ಯಚಟುವಟಿಕೆಗಳು ಇನ್ನೊಂದೇ. ಅಷ್ಟು ಕೆಡಿಸ್ಬಿಟ್ಟಿದ್ರಲ್ಲ ನಡುವೆಲ್ಲ, ಅದನ್ನು ರಿಪೇರಿ ಮಾಡೋಕ್ಕೆ ಹೋದವರು ಯಾರು ಅಂದರೆ ಈ ವಚನಕಾರರು ಹೋದರು, ದಾಸರು ಹೋದರು. ಆ ಕಾಳಿಕೆ ಹತ್ತಿತ್ತಲ್ಲ, ಕಪ್ಪು ಹತ್ಕೊಂಡಿತ್ತಲ್ಲ ನಮಗೆಲ್ಲ, ಆ ಕಪ್ಪನ್ನು ಆದಷ್ಟು ಮಟ್ಟಿಗೆ ತೊಳೆಯೋಕೆ ಪ್ರಯತ್ನ ಮಾಡಿದರು. ಅದರೊಳಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡ ಜನತೆಗೆ ಕನ್ನಡದಲ್ಲಿ ಆ ಇಡೀ ಸಾರವನ್ನು ನಮಗೆ ಕೊಟ್ಟದ್ದು ವಚನಕಾರರು. ಅರ್ಥವಾಗುವ ಭಾಷೆಯಲ್ಲಿ, ಬೇರೆ ಭಾಷೆಯಲ್ಲಿ ಹೇಳಿದಾಗ ಚಂದ ಅನ್ನಿಸ್ಬೋದು ಕೇಳೋದಕ್ಕೆ, ಆದರೆ ಅರ್ಥ ಆಗದೆ ಹೋದಾಗ ಆ ಭಾಷೆಯ ಸೊಗಡನ್ನು ರಸವನ್ನು ಕಡೆದು ನಮ್ಮ ಕೈಯಲ್ಲಿ ಕೊಟ್ಟವರು ವಚನಕಾರರು.

ಧಾರವಾಡದಲ್ಲಿ ನಾನು ಒಂದು ಹಾಸ್ಟೆಲಲ್ಲಿ ಇದ್ದೆ, ಯೂನಿವರ್ಸಿಟಿ ಹಾಸ್ಟೆಲ್, ಶಾಲ್ಮಲಾ ಹಾಸ್ಟೆಲ್ ಅಂತಿದೆ. ಅಲ್ಲಿ ಶಾಲ್ಮಲಾ ನದಿ ಹರಿತದೆ ಅಂತ ಈ ನಮ್ಮ ಬೇಂದ್ರೆ ಅವ್ರದ್ದು ಸಣ್ಣ ಸೋಮವಾರ ಹಾಡು ಕೇಳಿದ್ದೀರೇನೋ ಗೊತ್ತಿಲ್ಲ. ಸಣ್ಣ ಸೋಮವಾರ ಅದ್ಭುತ ಹಾಡದು. ಆ ಸಣ್ಣ ಸೋಮವಾರ ನಾನು ಯಾವಾಗಲೂ ಅದನ್ನು ವಿಲಿಯಂ ಬ್ಲೇಕ್ ಅಂಡ್ ಟೈಗರ್ ಕಂಪೇರ್ ಮಾಡ್ತೀನಿ. ಹೇಗೆ ವ್ಯಕ್ತಿ ಅನುಭವ ಸಾರ್ವತ್ರಿಕ ಆಗೋಕೆ ಸಾಧ್ಯ ಇದೆ ಅಂತ ಆ ಸಣ್ಣ ಸೋಮವಾರ. ನಾವೆಲ್ಲ ಪ್ರತಿ ಸಲ ಸೋಮವಾರಕ್ಕೆ ಜಾತ್ರೆಗೆ ಹೋಗ್ತಿರೋರು. ಈಗ ಹೇಗೆ ಕಾವೇರಿಯಲ್ಲಿ, ತಲೆ ಕಾವೇರಿಯಲ್ಲಿ ಉಗಮ ಆಗ್ತದೋ, ಕಾವೇರಿ ಉದ್ಭವ ಆಗ್ತದೆ ಒಂದು ಗಳಿಗೆಗೆ, ಹಾಗೆ ಅಲ್ಲಿ ಶಾಲ್ಮಲಾ ನದಿ ಉಗಮ ಆಗ್ತದೆ. ಅಲ್ಲೊಂದಿದೆ, ಅದೇ ಥರ ಹೊಂಡ ಇದೆ, ಅದೇ ಥರದ ನೀರಲ್ಲಿ ಆ ಕಡೆ ಟೈಮ್ ಬರ್ತದೆ ಅಂತ ಹೇಳ್ತಾರೆ. ಆ ಕಡೆ ಉದ್ಭವದ ತೀರ್ಥೋದ್ಭವ ಆಗ್ತದೆ ಅಲ್ಲಿ. ನಾನು ಎಷ್ಟೋ ಸಲ ಹುಡುಗನಾಗಿದ್ದಾಗ ಹೋದಾಗ ಆ ತೀರ್ಥೋದ್ಭವ ಆಗ್ತದೆ ಅಂತ ಗಳಿಗೆ ಕೇಳಿ ಹೋದವನು. ಹೋದಾಗ ಅದು ಉಕ್ಕುತ್ತದೆ, ನೀರು ತೊಗೋಬೇಕು, ತಲೆಗೆ ಸಿಡಿಸ್ಕೋಬೇಕು, ನಮ್ಮ ಅಜ್ಜ ಕಲಿಸಿದ್ದು ನಾವು ಮಾಡ್ಕೊಂಬರ್ತಾ ಇದ್ವಿ. ನಮ್ಮ ಅಜ್ಜನ ಕೇಳಿದೆ, ಮುಂದೆಲ್ಲಿ ಹೋಗ್ತದೆ ಇದು ಅಂತ. ಸಣ್ಣದೊಂದು ಹೊಂಡ ಇದ್ದಂಗಿದೆ, ಅಲ್ಲಿ ನದಿ ನೋಡಿದ್ರೆ ಭಾರಿ ದೊಡ್ಡದು ಅಂತಾರೆ, ಎಲ್ಲಿ ಹೋಗ್ತದೆ ನಡುವೆ, ಅದು ಕಾಣಿಸೋದೇ ಇಲ್ಲ ಅಂತ. ನಮ್ಮ ಅಜ್ಜ ಹೇಳಿದ, ಅದಕ್ಕೆ ನದಿ ಮೂಲ ಹುಡುಕಬಾರ್ದಪ್ಪ, ನದಿ ಬರ್ತದೆ ಇಲ್ಲಿ, ಅದು ನಂಬೇಕು. ಅದು ಎಲ್ಲೋ ಅಂತರ್ಗಾಮಿಯಾಗಿ ಹೋಗ್ತದೆ, ನೆಲದಲ್ಲಿ ಹೋಗ್ತದೆ, ಎಲ್ಲೋ ಒಂದು ಕಡೆ ಮೇಲೆ ಹೇಳುತ್ತೆ, ಹಾಗಾಗ್ತದೆ ಅಂತ. ನನಗನ್ಸೋದು ಸಾಮಾಜಿಕ ಆಂದೋಲನಗಳು ಹಾಗೇನೆ. ಹೇಗೆ ನದಿ ಒಂದು ಕಡೆ ಹುಟ್ಟಿ ಮುಂದೆ ಅಂತರ್ಗತ ಆಗಿ ಗುಪ್ತಗಾಮಿನಿಯಾಗಿ ಎಲ್ಲೋ ಹರ್ಕೊಂಡು ಹೋಗಿ ಒಂದು ಕಡೆ ಪಟ್ಟ ಅಂತ ಹೇಳುತ್ತಲ್ಲ, ಹಾಗೆ ಈ 12ನೇ ಶತಮಾನದ ಶರಣರ ಆಂದೋಲನಕ್ಕೆ ಹಿಂದೆ ಎಲ್ಲಿ ಆಗಿದ್ದಿರಬೇಕಿದ್ದು, ಮೂಲ ಕಾರಣ ಎಲ್ಲಿ ಅಂತ ಹುಡುಕಿದಾಗ ಅದರ ಮೂಲ ಸೆಲೆ ಯಾವುದು, ಅದು ನಡೆದು ಬಂದಂಥ ದಾರಿ ಯಾವುದು, ಆ ದಾರಿಯಲ್ಲಿ ಬರುವಾಗ ತನ್ನಲ್ಲಿ ಏನೇನು ಬದಲಾವಣೆ ಮಾಡ್ಕೊಳ್ತದು ಅಂತನ್ನೋದು ರೋಮಾಂಚಕಾರಿ ಅಷ್ಟೇ ಅಲ್ಲ, ಅತ್ಯಂತ ಕುತೂಹಲಕಾರಿಯಾದಂಥ ವಿಷಯ.

0: Radio Sarang 107.8 FM.
1: ಇದು ಕುಡಿಕದಾಗ ಸ್ವಲ್ಪ ವಿಷಯ ಸಿಕ್ಕದ್ದು ಅಂತಂದ್ರೆ, ಈ ಶರಣ ಪಂಥ ಅನ್ನುವಂಥದ್ದು ಶುರುವಾದ 4ನೇ ಶತಮಾನದಲ್ಲಿ, ಅಂದರೆ ಇದಕ್ಕಿಂತ 800 ವರ್ಷಗಳ ಹಿಂದೆ ಶುರುವಾದಂಥದ್ದು. ಅದು ಹುಟ್ಟಿದ್ದು ಉತ್ತರ ಭಾರತದ ಲಕುಳೀಶ ಪಾಶುಪತ ಎಂಬ ವೈದಿಕ ಆಗಮ ಶೈವ ಸಿದ್ಧಾಂತದೊಳಗೆ ಬರುವಂಥದ್ದು. ಅದೊಂದು ಇದಿದೆ, ವೈದಿಕ ಆಗಮಿಕ ಶೈವ ಪಂಥ ಒಂದಿದೆ. ಅಲ್ಲಿ 4ನೇ ಶತಮಾನದಲ್ಲಿ ಲಕುಳೀಶ ಪಾಶುಪತ ಅಂತ ಒಂದು ಪಂಥ ಬಂತು. ಆ ಲಕುಳೀಶ ಪಾಶುಪತದವರು ಶರಣರು ಅಂತ ಕರ್ಕೊಳ್ಳೋಕೆ ಶುರು ಮಾಡಿದರು. ತಮಾಷೆ ನೋಡಿ ಹೇಗಿದೆ, 8 ವರ್ಷಗಳ ಹಿಂದೆ ಅವರು ಅಲ್ಲಿಂದ ಹೊರಟದ್ದು, ಉಗಮಾದದ್ದು ಅಲ್ಲಿಂದ ಕಲ್ಪನೆ ಬಂದದ್ದು. ಮುಖ್ಯ ಕಲ್ಪನೆ ಏನು ಬಂತು, ಅವರು ಸಮಾಜದಲ್ಲಿರುವಂಥ ಏರು ತೆಗ್ಗುಗಳನ್ನು ನೋಡಿ ಎಲ್ಲರೂ ಸಮಾನವಾಗಿರಬೇಕು, ಎಲ್ಲವೂ ಸಮಾನವಾಗಿರಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ಶುರು ಆದಂಥದ್ದು. ಅದು ಮುಂದೆ ಹುಡುಕ್ತಾ ಹೋದರೆ 7, 8, 9ನೇ ಶತಮಾನದಲ್ಲಿ ಕಾಣಿಸ್ತಾ ಬರ್ತದೆ. ಉತ್ತರ ಭಾರತದಿಂದ ಕೆಳಗೆ ದಕ್ಷಿಣ ಭಾರತಕ್ಕೆ ಹರಿದುಕೊಂಡ್ಬಂದದ್ದು ಕಾಣಿಸುತ್ತೆ. ಮುಂದೆ ಬಂದದ್ದು 9ನೇ ಶತಮಾನದಲ್ಲಿ ಬಂದಾಗ ದಕ್ಷಿಣ ಭಾರತದಲ್ಲಿ ತ್ರೈಷಷ್ಠಿ ಪುರಾತನರು ಅಂತ ಒಂದು ಬರ್ತಾರೆ ತಮಿಳುನಾಡಲ್ಲಿ, ಶೈವ ಕವಿಗಳವರು. ಅದನ್ನು ತ್ರೈಷಷ್ಠಿ ಪುರಾತನರು ಅಂತ ಕರೀತಾರೆ. ಅದು ಆ್ಯಕ್ಚುಲಿ ಏನಪ್ಪ ಅಂದರೆ 63 ಜನ ನಾಯನಾರ್ಗಳು, ನಾಯನಾರ್ ಪಂಥ ನಾವು ಕೇಳಿದ್ದೀವಿ. 63 ಜನ, ತ್ರೈಷಷ್ಠಿ ನೋಡಿ ಹೇಗಿದೆ, ತ್ರೈಷಷ್ಠಿಯಿಂದ 63, 63 ಪುರಾತನರಿದ್ದಂಥ ಒಂದು ಪಂಥ ನಾಯನಾರ್ ಪಂಥ. ಅಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸೋಕೆ ಶುರುವಾಯಿತು. ಇದು ಶೈವ ಭಕ್ತಿ ಕವಿಗಳಿದ್ದರಲ್ಲ, ಅದರ 4 ಜನ ಭಾಳ ಮುಖ್ಯರು. ಒಬ್ಬ ಭಾಳ ಗಟ್ಟಿಯಾಗಿ ನಿಂತವನು 8ನೇ ಶತಮಾನದಲ್ಲಿ, ಅಪ್ಪಾರ್ ಅಂತ ಒಬ್ಬ, ಅದಾದ್ಮೇಲೆ ಸುಂದರರ್ ಅಂತ ಇನ್ನೊಬ್ಬ, ಇನ್ನೊಬ್ಬ ಸಂಬಂಧರ್ ಅಂತ ಇನ್ನೊಬ್ಬರು, ಕೊನೆಗೆ ಮಾಣಿಕ್ಯವಚಾಕಾರ್ ಅಂತ ಒಬ್ಬರು. ಅವ್ರು ಕೊನೆಗೆ 11ನೇ ಶತಮಾನಕ್ಕೆ ಬರುವಂಥವ್ರು. ಅಲ್ಲಿಂದ ಇಲ್ಲಿವರೆಗೂ ನಾಯನಾರ್ ಪಂಥ ಬಂತಲ್ಲ, ಅದು ಜಗ್ ಕಣ್ಣಿಗೆ ಕಾಣಿಸೋಕೆ ಶುರು ಆಯ್ತು.
0: ರೇಡಿಯೋ ಸಾರಂಗ್ 107.8 FM.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿ ಸಾರುಂಕುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫ್ ಕುತ್ತಾರ್. ಕೇಳುಗರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಬೇಗ ಆಗುವ, ಸುಲಭವಾದ ಮತ್ತು ಎಲ್ಲರಿಗೂ ಇಷ್ಟವಾಗುವಂತಹ ತ್ವರಿತ ಪನ್ನೀರ್ ಬುರ್ಜಿ, ಅಂದರೆ ಕ್ವಿಕ್ ಪನ್ನೀರ್ ಬುರ್ಜಿ, ಅದರ ರೆಸಿಪಿಯನ್ನ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಇದು ಸಸ್ಯಾಹಾರಿಗಳಿಗೆ ಉತ್ತಮ ಆಯ್ಕೆ ಮತ್ತು ಚಪಾತಿ, ಪರೋಟ ಅಥವಾ ಬ್ರೆಡ್ ಜೊತೆಗೆ ಚೆನ್ನಾಗಿ ಹೊಂದುತ್ತೆ. ತ್ವರಿತ ಪನ್ನೀರ್ ಬುರ್ಜಿ, ಕ್ವಿಕ್ ಪನ್ನೀರ್ ಬುರ್ಜಿಯ ಸಮಯ 10 ನಿಮಿಷಗಳು, ಪೂರ್ವ ಸಿದ್ಧತಾ ಸಮಯ 5 ನಿಮಿಷ, ಅಡುಗೆಗೆ ಸಮಯ 5 ನಿಮಿಷ. ತ್ವರಿತ ಪನ್ನೀರ್ ಬುರ್ಜಿ ಮಾಡಲು ಬೇಕಾಗುವ ಸಾಮಗ್ರಿ: ಪನ್ನೀರ್ ತುರಿದ ಅಥವಾ ಸಣ್ಣಗೆ 100 ಗ್ರಾಂ, ಈರುಳ್ಳಿ 1 ಮಧ್ಯಮ ಗಾತ್ರದ್ದು, ಟೊಮೆಟೊ 1 ಮಧ್ಯಮ ಗಾತ್ರದ್ದು, ಹಸಿಮೆಣಸಿನಕಾಯಿ ಸಣ್ಣಗೆ, ಖಾರಕ್ಕೆ ತಕ್ಕಂತೆ 1 ಅಥವಾ 2, ಎಣ್ಣೆ ಅಥವಾ ಬೆಣ್ಣೆ 2 ಚಮಚ, ಜೀರಿಗೆ 1/2 ಚಮಚ, ಅರಿಶಿನ ಪುಡಿ 1/4 ಚಮಚ, ಗರಂ ಮಸಾಲ 1/4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು 2 ಚಮಚ. ಮಾಡುವ ವಿಧಾನ: 1 ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆಯನ್ನು ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಜೀರಿಗೆ ಹಾಕಿ. ಜೀರಿಗೆ ಚಟಪಟ ಎಂದ ಕೂಡಲೇ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಸೇರಿಸಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೂ ಹುರಿಯಿರಿ. ಈಗ ಟೊಮೆಟೊ ಸೇರಿಸಿ. ಟೊಮೆಟೊ ಮೆತ್ತಗಾಗುವವರೆಗೆ ಚೆನ್ನಾಗಿ ಹುರಿಯಿರಿ. ಇದಕ್ಕೆ ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಉಪ್ಪನ್ನು ಸೇರಿಸಿ. ಎಲ್ಲವನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಮಸಾಲ ಸುವಾಸನೆ ಬರುವವರೆಗೆ 30 ಸೆಕೆಂಡುಗಳ ಕಾಲ ಹುರಿಯಿರಿ. ನಂತರ ತುರಿದ ಪುಡಿ ಮಾಡಿದ ಪನ್ನೀರನ್ನು ಸೇರಿಸಿ. ಮಸಾಲ ಪನ್ನೀರಿಗೆ ಚೆನ್ನಾಗಿ ಹಿಡಿಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ. ಪನ್ನೀರನ್ನು 1-2 ನಿಮಿಷ ಬೇಯಿಸಿ, ನಂತರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿ. ಈಗ ನಿಮ್ಮ ಬಿಸಿ ಬಿಸಿ ತ್ವರಿತ ಪನ್ನೀರ್ ಬುರ್ಜಿ ಸಿದ್ಧ. ಇದನ್ನು ಚಪಾತಿ, ಪರೋಟ ಅಥವಾ ಬ್ರೆಡ್ ಟೋಸ್ಟ್ ಜೊತೆಗೆ ತಕ್ಷಣ ಸವಿಯಬಹುದು. ಹಾಗೆಯೇ ಕೇಳುಗರೆ, 10 ನಿಮಿಷದಲ್ಲಿ ತಯಾರಿಸಬಹುದಾದ ಮತ್ತೊಂದು ಜನಪ್ರಿಯ ಮತ್ತು ಸುಲಭ ರೆಸಿಪಿಯನ್ನು ಹೇಳಿಕೊಡ್ತಿದ್ದೀನಿ. ಈ ಬಾರಿ ದಕ್ಷಿಣ ಭಾರತದ ಪ್ರಸಿದ್ಧ ತಿಂಡಿ ದಿಢೀರ್ ಅವಲಕ್ಕಿ ಒಗ್ಗರಣೆ. ಇದನ್ನು ತಯಾರಿಸಲಿಕ್ಕೆ ಹೆಚ್ಚು ಸಾಮಗ್ರಿ ಬೇಕು ಅಂತ ಇಲ್ಲ, ಹಾಗಾಗಿ ಅಡುಗೆ ಮನೆಯಲ್ಲಿ ಇದನ್ನು ಸುಲಭವಾಗಿ ಮಾಡಬಹುದು. ಇದಕ್ಕೆ ಸಮಯ 10 ನಿಮಿಷ, ಪೂರ್ವ ಸಿದ್ಧತಾ ಸಮಯ 3 ನಿಮಿಷ, ಅಡುಗೆ ಸಮಯ 7 ನಿಮಿಷ. 1.5 ಕಪ್ ದಪ್ಪ ಅವಲಕ್ಕಿ, 2 ಚಮಚ ಎಣ್ಣೆ, 1/2 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, 2 ಚಮಚ ಕಡಲೆ ಬೀಜ, 1 ಚಮಚ ಕಡಲೆಬೇಳೆ, ಕರಿಬೇವು 6-8 ಎಲೆ, ಹಸಿಮೆಣಸಿನಕಾಯಿ, ಖಾರಕ್ಕೆ ತಕ್ಕಂತೆ 1 ಅಥವಾ 2, ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು 1/2 ಮಧ್ಯಮ ಗಾತ್ರದ್ದು, ಅರಿಶಿನ ಪುಡಿ 1/4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆರಸ 1/2 ಚಮಚ, ಅಲಂಕಾರಕ್ಕೆ ಬೇಕಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಮಾಡುವ ವಿಧಾನ: 1 ದೊಡ್ಡ ಪಾತ್ರೆಗೆ ಅವಲಕ್ಕಿಯನ್ನು ಹಾಕಬೇಕು. ಅವಲಕ್ಕಿಯನ್ನು 1 ಬಾರಿ ನೀರಿನಲ್ಲಿ ಹಾಕಿ ತಕ್ಷಣವೇ ನೀರನ್ನು ಬಸಿದು ಹಾಕಬೇಕು. ಅಂದರೆ ಅಲ್ಲಿ ಅವಲಕ್ಕಿ ಮೆತ್ತಗಾಗಬಾರದು, ಹೀಗಾಗಿ ನೆನೆಸುವ ಅಗತ್ಯವಿಲ್ಲ, ಕೇವಲ ತೊಳೆಯಬಹುದು. ತೊಳೆದ ಅವಲಕ್ಕಿಗೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಹಾಗೆ ಇಡಬೇಕು. 1 ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಿ ಅವು ಸಿಡಿಯಲು ಪ್ರಾರಂಭಿಸಿದ ಕೂಡಲೇ ಕಡಲೆಬೇಳೆ ಮತ್ತು ಕಡಲೆ ಬೀಜವನ್ನು ಸೇರಿಸಿ. ಕಡಲೆ ಬೀಜ ಸ್ವಲ್ಪ ಕೆಂಪಗಾದ ನಂತರ ಕರಿಬೇವು ಮತ್ತು ಹಸಿಮೆಣಸಿನಕಾಯಿಯನ್ನು ಸೇರಿಸಿ. ಈಗ ಈರುಳ್ಳಿಯನ್ನು ಸೇರಿಸಬಹುದು. ಈರುಳ್ಳಿ ತಿಳಿ ಗುಲಾಬಿ ಬಣ್ಣಕ್ಕೆ ಬರುವವರೆಗೂ ಅಥವಾ ಮೆತ್ತಗಾಗುವವರೆಗೂ ಹುರಿಯಿರಿ. ಬಾಣಲೆಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಸಿದ್ಧಪಡಿಸಿದ ಅವಲಕ್ಕಿ ಮಿಶ್ರಣವನ್ನು ಸೇರಿಸಿ. ಎಲ್ಲವೂ ಚೆನ್ನಾಗಿ ಬೆರೆಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ. ಈ ಹಂತದಲ್ಲಿ ಉಪ್ಪು ನೋಡಿಕೊಂಡು ಬೇಕಿದ್ರೆ ಸೇರಿಸಿ. 1 ನಿಮಿಷ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಇರಿಸಿ.
ಇದರಿಂದ ಅವಲಕ್ಕಿ ಒಗ್ಗರಣೆಯ ರುಚಿಯನ್ನು ಹೀರಿಕೊಳ್ಳುತ್ತೆ. ಮುಚ್ಚಳ ತೆಗೆದು ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತುರಿದ ತೆಂಗಿನಕಾಯಿಯನ್ನು ಹಾಕಿ ಅಲಂಕರಿಸಬಹುದು. ಈಗ ರುಚಿಯಾದ ಮತ್ತು ಆರೋಗ್ಯಕರವಾದ ದಿಢೀರ್ ಅವಲಕ್ಕಿ ಒಗ್ಗರಣೆ ಸಿದ್ಧವಾಗಿದೆ. ಆದರೆ ಒಂದು ನೆನಪಿಡಿ, ಅವಲಕ್ಕಿಯನ್ನು ನೀರಿನಲ್ಲಿ ಹೆಚ್ಚು ಹೊತ್ತು ನೆನೆಸಿದರೆ ಮೆತ್ತಗಾಗುತ್ತೆ, ಕೇವಲ ಒಮ್ಮೆ ತೊಳೆದರೆ ಸಾಕು. ಹಾಗೆಯೇ ಕೇಳುಗರೆ, ಇನ್ನೊಂದು ರೆಸಿಪಿ ಸಿಹಿ ತಿಂಡಿಯ ಬಗ್ಗೆ. ಇದನ್ನು ತಯಾರಿಸಲಿಕ್ಕೆ ತುಂಬ ಸುಲಭ ಮತ್ತು ಹಬ್ಬಗಳ ಸಮಯದಲ್ಲೂ ತಕ್ಷಣ ಮಾಡಬಹುದು. ಇದರ ಹೆಸರು ಇನ್ಸ್ಟಂಟ್ ಕೋಕೋನಟ್ ಲಡ್ಡು, ಅಂದರೆ ದಿಢೀರ್ ತೆಂಗಿನಕಾಯಿ ಲಡ್ಡು. ಇದರ ಸಮಯ 10 ನಿಮಿಷ, ಪೂರ್ವ ಸಿದ್ಧತಾ ಸಮಯ 2 ನಿಮಿಷ, ಅಡುಗೆ ಸಮಯ 8 ನಿಮಿಷ. ಇದಕ್ಕೆ ಬೇಕಾಗುವ ಸಾಮಗ್ರಿ: 1.5 ಕಪ್ ಒಣ ತೆಂಗಿನಕಾಯಿ ತುರಿ, 1/2 ಕಪ್ ಹಾಲು, 1/2 ಕಪ್ ಸಕ್ಕರೆ, 1/2 ಕಪ್ ಹಾಲಿನ ಪುಡಿ, 1/4 ಚಮಚ ಏಲಕ್ಕಿ ಪುಡಿ, 1 ಚಮಚ ತುಪ್ಪ, ಅಲಂಕಾರಕ್ಕೆ ಬೇಕಾಗಿ ಗೋಡಂಬಿ ಅಥವಾ ಬಾದಾಮಿ. ಇದನ್ನು ಮಾಡುವ ವಿಧಾನ: 1 ನಾನ್ಸ್ಟಿಕ್ ಬಾಣಲೆಗೆ ತುಪ್ಪ ಹಾಕಿ ಬಿಸಿ ಮಾಡಿ. ತುಪ್ಪ ಕರಗಿದ ನಂತರ ಒಣ ತೆಂಗಿನಕಾಯಿ ತುರಿಯನ್ನು ಹಾಕಿ. ಇದನ್ನು ಸುಮಾರು 1-2 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಹುರಿಯಿರಿ. ಅಂದರೆ ಬಣ್ಣ ಬದಲಾಗಬಾರದು, ತೆಂಗಿನಕಾಯಿಯ ಹಸಿ ವಾಸನೆ ಹೋದರೆ ಮಾತ್ರ ಸಾಕು. ಈಗ ಬಿಸಿ ಮಾಡಿದ ಬಾಣಲೆಗೆ ಹಾಲು ಮತ್ತು ಸಕ್ಕರೆಯನ್ನು ಸೇರಿಸಿ. ಸಕ್ಕರೆ ಸಂಪೂರ್ಣವಾಗಿ ಕರಗಿ ಮಿಶ್ರಣವು ಗಟ್ಟಿಯಾಗಲು ಪ್ರಾರಂಭವಾಗುವವರೆಗೆ ಚೆನ್ನಾಗಿ ಮಿಶ್ರಣ ಮಾಡುತ್ತಾ ಇರಿ. ಅಂದರೆ ಸುಮಾರು 3-4 ನಿಮಿಷ. ಈ ಹಂತದಲ್ಲಿ ನಿಮ್ಮಲ್ಲಿ ಹಾಲಿನ ಪುಡಿ ಇದ್ದರೆ ಅದನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿ. ಹಾಲಿನ ಪುಡಿ ಹಾಕುವುದರಿಂದ ಲಡ್ಡು ಹೆಚ್ಚು ರುಚಿಯಾಗುತ್ತೆ ಮತ್ತು ಬೇಗ ಗಟ್ಟಿಯಾಗುತ್ತೆ. ಇನ್ನು ಮಿಶ್ರಣವು ಬಾಣಲೆಯಿಂದ ಬೇರ್ಪಡಲು ಪ್ರಾರಂಭಿಸಿದಾಗ, ಒಂದು ಉಂಡೆ ಕಟ್ಟಲು ಬರುವಷ್ಟು ಗಟ್ಟಿಯಾದಾಗ ಒಲೆಯನ್ನು ಆಫ್ ಮಾಡಿ. ಇದಕ್ಕೆ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಮಿಶ್ರಣವನ್ನು ತಟ್ಟೆಗೆ ಹಾಕಿ ಸ್ವಲ್ಪ ಆರಲು ಬಿಡಿ. ಕೈ ಸುಡದಷ್ಟು ಬಿಸಿ ಇದ್ದರೆ ಸಾಕು. ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಮಿಶ್ರಣವನ್ನು ಸಣ್ಣ ಸಣ್ಣ ಭಾಗವನ್ನಾಗಿ ತೆಗೆದುಕೊಂಡು ಗಟ್ಟಿಯಾದ ಲಡ್ಡುಗಳಾಗಿ ಸುತ್ತಿ. ಪ್ರತಿ ಲಡ್ಡು ಮೇಲೆ ಒಂದು ಗೋಡಂಬಿ ಅಥವಾ ಬಾದಾಮಿ ಇಟ್ಟು ಅಲಂಕರಿಸಿ. ಹೆಚ್ಚು ಸುಂದರವಾಗಿ ಕಾಣಲಿಕ್ಕೆ ಕಟ್ಟಿದ ಲಡ್ಡುವನ್ನು ಒಣ ತೆಂಗಿನಕಾಯಿ ತುರಿಯಲ್ಲಿ ಹೊರಗೆ ಲೇಪಿಸಬಹುದು. ಈಗ ಕೇವಲ 10 ನಿಮಿಷದಲ್ಲಿ ರುಚಿಯಾದ ದಿಢೀರ್ ತೆಂಗಿನಕಾಯಿ ಲಡ್ಡು ಸಿದ್ಧ. ಇದನ್ನು ತಕ್ಷಣವೇ ತಿನ್ನಲು ಕೂಡ ಕೊಡಬಹುದು. ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟವಾಗುವಂತಹ ಸಿಹಿ ತಿಂಡಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ 3 ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಇನ್ನಷ್ಟು ರೆಸಿಪಿಯೊಂದಿಗೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
3: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
3: ಆಯ್ತಮ್ಮ.
0: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರುವುದು ನಾನು ನಿಮ್ಮ RJ ಸೈಫುಲ್ಲಕುತ್ತ. ಮಧುರ ಗಜಲ್ ಗೀತೆಯಿಂದ ಪ್ರಸಿದ್ಧರಾಗಿರುವಂತಹ ಪಂಕಜ ಉದಾಸ್ ಭಾರತೀಯ ಚಿತ್ರರಂಗದ ಒಬ್ಬ ಪ್ರಮುಖ ಹೃದಯ ಸ್ಪರ್ಶಿ ಗಾಯಕ. ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಸ್ಪರ್ಶ ಚಿತ್ರದಲ್ಲಿನ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡು ಇಂದಿಗೂ ಕೂಡ ಕನ್ನಡ ಸಿನಿಪ್ರಿಯರ ಮನದಲ್ಲಿ ಹಸಿರಾಗಿದೆ. ಹೆಚ್ಚಾಗಿ ಇವರು ಹಿಂದಿ ಚಿತ್ರಗೀತೆಗಳು ಮತ್ತು ಗಜಲ್ ಹಾಡುಗಳನ್ನ ಹಾಡುವಂತ ಇವರು ಹಾಡಿನಿಂದಲೇ ತುಂಬಾ ಪ್ರಸಿದ್ಧಿ ಪಡೆದಂತವರು. ಇದೀಗ ಕಾರ್ಯಕ್ರಮದಲ್ಲಿ ಅವರ ಒಂದು ಹಾಡು ಆಪು ಜಿನಿಗೆ ಕರೀಬು ಹೋತೆ ಹೇ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಪಂಕಜ ಉದಾಸ್ ಮತ್ತು ನೂರ್ ನಾರಾವಿ. ಹಾಗೆಯೇ ಹಾಡಿದವರು ಪಂಕಜ ಉದಾಸ್.

ಆಪ್ ಜಿನ್ಕೆ ಕರೀಬು ಹೋತೆ ಹೇ ತುಂಬಾ ಅದ್ಭುತವಾದ ಹಾಡನ್ನು ಕೇಳ್ತಾ ಬಂದ್ರಿ. ಪಂಕಜೋದಾಸ್ ಅವರು May 17, 1951 ಗುಜರಾತ್ನ ಜಟ್ಪುರದಲ್ಲಿ ಜನಿಸ್ತಾರೆ. 1980 ಆಹತ್ ಎಂಬ ಹೆಸರಿನ ಗಜಲ್ ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ. ಬಾಲಿವುಡ್ನಲ್ಲಿ ಸಂಜಯ್ ದತ್ ಅವರ ನಾಮ್ ಚಿತ್ರಕ್ಕಾಗಿ ಚಿತ್ತಿ ಆಯಿ ಹೇ ಎಂಬ ಟ್ರ್ಯಾಕ್ ಅನ್ನು ಕೂಡ ಹಾಡ್ತಾರೆ. ಈ ಹಾಡನ್ನು ಜನ ಇಂದಿಗೂ ಕೂಡ ಗುಣುಗ್ತಾ ಇರ್ತಾರೆ. ಪಂಕಜ್ ಅವರು ಹಲವಾರು ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತನ್ನದೇ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡಿದ್ದಾರೆ. ಇದೀಗ ಅವರ ಮತ್ತೊಂದು ಹಾಡು ಏಕ್ ತರಫು ಉಸ್ಕಾಗರ್. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಜಫರ್ ಗೋರಖ್ಪುರಿ, ಹಾಡಿದವರು ಪಂಕಜುದಾಸ್.

ಪಂಕಜುದಾಸ್ ಅವರು ಸಿನಿಮಾ ಹಾಡುಗಳ ಜೊತೆಗೆ ಅನೇಕ ಲೈವ್ ಸಂಗೀತ ಕಚೇರಿಯನ್ನು ನೀಡಿ ಸಂಗೀತ ಪ್ರಿಯರ ಮನಗೆಳ್ಳುತ್ತಾರೆ. ಅದವರ ಜನಪ್ರಿಯತೆಯನ್ನು ಕೂಡ ಒಂದು ಕಡೆ ಹೆಚ್ಚಿಸುತ್ತೆ. ಪಂಕಜುದಾಸ್ ಅವರು ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಜೊತೆಗೆ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಕೂಡ ಪಂಕಜ್ ಅವರು ತನ್ನದಾಗಿಸಿಕೊಳ್ತಾರೆ. 1989 ಅವರು ನಬೀಲಿ ಎಂಬ ಆಲ್ಬಮನ್ನು ಬಿಡುಗಡೆ ಮಾಡ್ತಾರೆ. ಇದು ಅವರ ಅತಿ ಹೆಚ್ಚು ಮಾರಾಟವಾದ ಆಲ್ಬಮ್ಗಳಲ್ಲಿ ಒಂದು. ಇದರ ಮೊದಲ ಕಾಪಿ ಹರಾಜಿನಲ್ಲಿ 1,00,000 ಮಾರಾಟವಾಗುತ್ತೆ. ಇದರಲ್ಲಿ ಬಂದ ಹಣವನ್ನು ಅವರು ಕ್ಯಾನ್ಸರ್ ರೋಗಿಗಳ ಸಹಾಯ ಸಂಘಕ್ಕೆ ನೀಡ್ತಾರೆ. ಇದೀಗ ಅವರ ಮತ್ತೊಂದು ಹಾಡು ತೋಡಿ ದೂರು ಸಾತು ಚಲೋ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಅಹಮದ್ ಫರಾಜ್, ಹಾಡಿದವರು ಪಂಕಜುದಾಸ್.

ಹತೋಡಿ ದೂರು ಸಾತು ಚಲೋ ತುಂಬ ಅದ್ಭುತವಾದ ಸಾಹಿತ್ಯ. ಹಾಗೆ ತುಂಬ ಚೆನ್ನಾಗಿ ಪಂಕಜುದಾಸ್ ಅವರು ಹಾಡಿದ್ದಾರೆ. ಪಂಕಜುದಾಸ್ ಅವರು ಕೇವಲ ಹಿಂದಿ ಚಿತ್ರಗೀತೆಗೆ ಮಾತ್ರ ಅಲ್ಲ, ಒಂದಿಷ್ಟು ಕನ್ನಡ ಹಾಡುಗಳನ್ನು ಕೂಡ ಹಾಡಿದ್ದಾರೆ. 1999 ತೆರೆಗೆ ಬಂದ ಕನ್ನಡದ ಸ್ಪರ್ಶ ಸಿನಿಮಾ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡು, ಹಾಗೆಯೇ ಬರೆಯದ ಮೌನದ ಕವಿತೆ, ಈ ಹಾಡುಗಳನ್ನು ಪಂಕಜುದಾಸ್ ಅವರು ಹಾಡಿದರು. ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದ ಸ್ಪರ್ಶ ಚಿತ್ರದಲ್ಲಿ ಕಿಚ್ಚ ಸುದೀಪ್, ರೇಖಾ, ಸುಧಾರಾಣಿ ಮುಂತಾದವರು ಕೂಡ ನಟಿಸಿದರು. ತುಂಬ ಅದ್ಭುತವಾದ ಹಾಡುಗಳನ್ನು ಹಾಡ್ತಾ ಬಂದಿರುವ ಪಂಕಜುದಾಸ್ ಅವರು ಒಂದಿಷ್ಟು ಅನಾರೋಗ್ಯದಿಂದ ಕೂಡ ಬಳಲ್ತಾ ಇದ್ರು. 2024 ಫೆಬ್ರವರಿ 26 ಅವರು ಕೊನೆಯುಸಿರೇಳಿದ್ದಾರೆ. ಪತ್ನಿ ಇಬ್ಬರು ಮಕ್ಕಳನ್ನು ಅಗಲಿ ಪಂಕಜ್ ಅವರು ಇಹಲೋಕ ತ್ಯಜಿಸ್ತಾರೆ. ಅವರು ಹಾಡಿರುವಂತಹ ಮತ್ತೊಂದು ಹಾಡು ದುಃಖು ಸುಖತ ಏಕ ಸಬಕ, ಸಾಹಿತ್ಯ ಜಫರ್ ಗೋರಖ್ಪುರಿ, ಹಾಡಿದವರು ಪಂಕಜುದಾಸ್.

0: ಕೇಳುಗರೆ, ಇವತ್ತಿನ ಗಜಲ್ ಕಾರ್ಯಕ್ರಮದಲ್ಲಿ ಗಜಲ್ ಮಾಂತ್ರಿಕ ಪಂಕಜುದಾಸ್ ಅವರ ಒಂದಿಷ್ಟು ಹಾಡುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.
1: You're listening to Radio Sarang, 107.8 FM.
0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ನಡೆದ BEd ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಾರ್ಯಾಗಾರ ಮೇಧ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ರವೀಶ್ ತುಂಗ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ಈಗ ಎಜುಕೇಷನ್ ಮತ್ತು ಮೆಂಟಲ್ ಹೆಲ್ತ್, ಇದನ್ನು ನಾವು ತಗೊಂಡ್ರೆ ವಿದ್ಯೆ, ಶಿಕ್ಷಣ, ವಿದ್ಯಾರ್ಥಿ, ಶಿಕ್ಷಕ, ಪೋಷಕರು, ಸ್ಟೇಟ್ ಗವರ್ನೆನ್ಸ್ ಎಲ್ಲ ಬರ್ತದೆ. ತರಗತಿ ಮಾತ್ರ ಅಲ್ಲ, ಶಿಕ್ಷಕರು ಮಾತ್ರ ಅಲ್ಲ, ವಿದ್ಯಾರ್ಥಿ ಮಾತ್ರ ಅಲ್ಲ, ಅದನ್ನೆಲ್ಲ ಒಂದು ಸಮ್ಮಿಲಿತವಾಗಿ ಎಲ್ಲ ಜೋಡಿಸ್ಕೊಂಡು ಹೋದರೆ ಅದೊಂದು ಉತ್ತಮ ಶಿಕ್ಷಣ ಆಗುತ್ತೆ ಅಂತ ನನ್ನ ಭಾವನೆ. ಈ ಸಮ್ಮಿಲತೆ, ಕೋಆರ್ಡಿನೇಷನ್, ಅದನ್ನು ಒಂದು ಆಗುವಂಥ ಒಂದು ಪರಿಸ್ಥಿತಿ ಬೇಕಾದರೆ ಅದಕ್ಕೆ ಒಂದು ಸೂತ್ರಧಾರ ಬೇಕು. ಇದನ್ನೆಲ್ಲ ಒಟ್ಟು ಸೇರಿಸ್ಕೊಂಡು ಹೋಗಬೇಕಾದ್ರೆ ಸೂತ್ರಧಾರ ನನ್ನ ಹತ್ರ ಕೇಳಿದರೆ, ಬೀಯಿಂಗ್ ಅ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಆ್ಯಸ್ ವೆಲ್ ಆಸ್ ಅ ಟೀಚರ್, ಐ ಸೇ ದ್ಯಾಟ್ ಫರ್ಮ್ಲಿ ದ್ಯಾಟ್ ಇಟ್ ಇಸ್ ಅ ಮೈಂಡ್, ಮನಸ್ಸು. ಮನಸ್ಥಿತಿ ಸರಿ ಇದ್ದರೆ ಇದನ್ನೆಲ್ಲ ನಾವು ಸರಿ ತೂಗಿಸ್ಕೊಂಡು ಹೋಗ್ಬೋದು. ಮನಸ್ಸನ್ನುವಂಥದ್ದು ಆರೋಗ್ಯಕರವಾಗಿದ್ದರೆ, ಮನಸ್ಸು ಬ್ಯಾಲೆನ್ಸ್ ಸಮತೋಲನದಲ್ಲಿದ್ದರೆ ಎಲ್ಲ ಕೂಡ ಸರಿಯಾಗಿ ಹೋಗ್ತದೆ. ಇದು ಕಲಿಕೆ ಅನ್ನುವಂಥದ್ದು ಇದು ಸುಲಭವಾಗಿ ಬರುವುದಿಲ್ಲ. ಲರ್ನಿಂಗ್ ಈಸ್ ಅ ನೆವರ್ ಎಂಡಿಂಗ್ ಪ್ರೋಸೆಸ್, ಅದು ಆಗ್ತಾನೇ ಇರ್ತದೆ. ಇದು ಅರ್ಥವತ್ತವಾಗಿ ಅಥವಾ ನಮಗೆ ಹಿತವಾಗಿ ಆಗಬೇಕಾದ್ರೆ ಅದರದ್ದೊಂದು ಕಾಂಪನೆಂಟ್ಸನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ABCDE ಅಂತ ಹೇಳಿದರೆ ಎ ಎಬಿಲಿಟಿ, ಬಿ ನಮ್ಮ ಬಿಹೇವಿಯರ್, ಒಳ್ಳೆ ಬಿಹೇವಿಯರ್, ಮತ್ತು ಸಿಯಲ್ಲಿ ಮೂರುಂಟು, ಕಾನ್ಫಿಡೆನ್ಸ್, ಕಮಿಟ್ಮೆಂಟ್ ಆ್ಯಂಡ್ ಕಾನ್ಸಂಟ್ರೇಷನ್. ಈ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ತುಂಬ ಮುಖ್ಯ. ನಮಗೆ ಎಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲವೋ ಅಲ್ಲಿ ಕಲಿಕೆ ಹಿಂದೆ ಬೀಳ್ತದೆ. ನಮಗೆ ಎಲ್ಲಿ ಧ್ಯಾನ ಕೊಡಲಿಕ್ಕೆ ಆಗೋದಿಲ್ಲವೋ ಅಲ್ಲಿ ಲರ್ನಿಂಗ್ ಕಂಪ್ಲೀಟ್ ಆಗೋದಿಲ್ಲ. ನಮಗೆ ನೆನಪು ಅಲ್ಲಿ ರಿಜಿಸ್ಟರ್ ಆಗಬೇಕಾದ್ರೆ, ಯಾಕಂದರೆ ನೆನಪು ಅಥವಾ ಮೆಮೊರಿ ಅಂತ ಹೇಳಿದ ಕೂಡಲೇ ಅಲ್ಲಿ ನಾವು ಮೂರು ಪಾರ್ಟ್ ಬಂತು, ಒಂದು ರಿಜಿಸ್ಟ್ರೇಷನ್ ಅದು ಸರಿಯಾಗಬೇಕು, ರಿಟೆನ್ಷನ್ ಅದು ಮೆದುಳಿನ ಕೆಪ್ಯಾಸಿಟಿ ಹೊಂದ್ಕೊಂಡು ಹೋಗ್ತದೆ ಅದು ಸರಿಯಾಗಬೇಕು, ಮತ್ತು ಬೇಕಾದ ಸಮಯದಲ್ಲಿ ನಾವು ರಿಕಾಲ್ ಮಾಡಬೇಕು. ರಿಜಿಸ್ಟ್ರೇಷನ್, ರಿಟೆನ್ಷನ್, ರಿಕಾಲ್, ಇದು ಸರಿ ಇದ್ದರೆ ನಮ್ಮ ನೆನಪು ಸರಿ ಇರುತ್ತೆ. ನೆನಪು

0: ತುಂಬ ಅದು ಈ ಸರಿ ಅದಷ್ಟು ಚೆನ್ನಾಗಿರಬೇಕಾದ್ರೆ ನಮಗೆ ಅಟೆನ್ಷನ್ ಕಾನ್ಸಂಟ್ರೇಷನ್ ಇದು ಇಂಪಾರ್ಟೆಂಟ್. ಅದರಿಂದ ಕಾನ್ಫಿಡೆನ್ಸ್, ಕಮಿಟ್ಮೆಂಟ್, ನಾನು ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ನನಗೇನು ಮಾಡಲಿಕ್ಕೆ ಆಗುತ್ತೆ, ಇಲ್ಲಿದ್ದರೆ ಆಗೋದಿಲ್ಲ. ಕಮಿಟ್ಮೆಂಟ್ ಇಸ್ ಇಂಪಾರ್ಟೆಂಟ್. ಡಿ ಈಸ್ ಫಾರ್ ಡಿಟರ್ಮಿನೇಷನ್, ಛಲ. ಛಲ ಇದ್ದರೆ ಏನಾದರೂ ಸಾಧಿಸ್ಬೋದು, ನಿಮ್ಗೆ ಗೊತ್ತುಂಟು. ಈ ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಈ ಈಸ್ ಎಫರ್ಟ್ಸ್. ನನಗೆ ಎಬಿಲಿಟಿ ಇರ್ಬೋದು, ನನ್ನಲ್ಲಿ ಒಳ್ಳೆ ಬುದ್ಧಿವಂತಿಕೆ ಇರ್ಬೋದು, ನನ್ನಲ್ಲಿ ಎಲ್ಲ ಬೇರೆ ಎಲ್ಲ ಕಾನ್ಫಿಡೆನ್ಸ್ ಇರ್ಬೋದು, ಅಥವಾ ಕಾನ್ಫಿಡೆನ್ಸ್ ಜಾಸ್ತಿ ಆಗಿ ಓವರ್ ಕಾನ್ಫಿಡೆನ್ಸ್ ಕೂಡ ಇರ್ಬೋದು. ಅದೆಲ್ಲ ಇದ್ದು ನಾನು ಪ್ರಯತ್ನ ಹಾಕದೇ ಇದ್ದರೆ, ಎಫರ್ಟ್ ಹಾಕದೇ ಇದ್ದರೆ ಏನು ಪ್ರಯೋಜನ ಇಲ್ಲ. ನಮ್ಮ ಪರ್ಫಾರ್ಮೆನ್ಸ್ ಡಿಪೆಂಡ್ಸ್ ಅಪಾನ್ ದಿ ಒನ್ ಈಕ್ವೇಷನ್ ಕಾಲ್ಡ್ IQ ಇಂಟು ಎಫರ್ಟ್ಸ್. ನಮ್ಮಲ್ಲಿ ಏನು IQ ಉಂಟು ಅದು ಸಾಮಾನ್ಯವಾಗಿದ್ದರೆ, ನಮ್ಮ ಎಫರ್ಟ್ ಡಬಲ್ ಆದರೆ ಪರ್ಫಾರ್ಮೆನ್ಸ್ ಡಬಲ್ ಆಗುತ್ತೆ. IQ ಒಂದಿದ್ದು ಇಂಟೆಲಿಜೆನ್ಸ್ ಕೋಶನ್ಸ್, ಇಂಟೆಲಿಜೆನ್ಸ್ ದೇವರು ಕೊಟ್ಟ ಬುದ್ಧಿ ಒಂದಿದ್ದು ನಾವು ಎಫರ್ಟ್ ಏನು ಹಾಕದೇ ಇದ್ರೆ ಜೀರೋ ಆದರೆ ಜೀರೋವೇ ಆಗುತ್ತೆ. ನೀವು ಮಾಸ್ಟರ್ಗಳು ಗೊತ್ತುಂಟು ನಿಮಗೆ. ಆದ್ದರಿಂದ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಆಲ್ ದೀಸ್ ಇಂಗ್ರೀಡಿಯೆಂಟ್ಸ್. ಆ ಥರ ಕಲಿಕೆಯಲ್ಲಿ ನಾವು ಹೋಗುವಾಗ ನಮಗೆ ಒಂದು ನಾಲೆಜ್ ಬರುತ್ತೆ. ಅದು ಒಂದು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಒಂದು ಮಕ್ಕಳಿಗೆ ವ್ಯವಸ್ಥಿತವಾಗಿ ಒಂದು ಪ್ರಜ್ಞೆ ಬರುತ್ತೆ. ಅದನ್ನು ಕಲ್ತ್ಕೊಂಡು ಹೋಗಿ ನಮ್ಮ ಮನಸ್ಸು ಸ್ಥಿತಿಯನ್ನು ನಾವು ಚೆನ್ನಾಗಿ ಮಾಡಿಕೊಂಡು ಹೋದರೆ ನಮ್ಮ ಭವಿಷ್ಯ ಕರೆಕ್ಟ್ ಆಗುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ನಾವು ವಿದ್ಯಾರ್ಥಿ ಅಂತ ಹೇಳುವಾಗ ಅವರಿಗೆ ಡೆವಲಪ್ಮೆಂಟಲ್ ಸ್ಟೇಜ್ ಇರ್ಬೋದು, ಅಥವಾ ನಾವು ಈ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ವೈದ್ಯನಾಗಿ ನಾವು ಎಷ್ಟೋ ನೋಡ್ತೇವೆ. ಅವರಿಗೆ ಬರುವಂಥ ಸಮಸ್ಯೆಗಳು ನಾನಾ ವಿಧದಲ್ಲಿರುತ್ತೆ. ADHD ಇರ್ಬೋದು, ಆಬ್ಸೆಷನ್ ಇರ್ಬೋದು, ಎಂಗ್ಸೈಟಿ ಇರ್ಬೋದು, ಫೋಬಿಯಾ ಇರ್ಬೋದು, ಶಾಲೆಗೆ ಹೋಗಲಿಕ್ಕೆ ಹೆದರಿಕೆ ಇರ್ಬೋದು, ಸ್ಕೂಲ್ ಫೋಬಿಯಾ, ಅದೆಲ್ಲ ನಾವು ನೋಡ್ತೇವೆ. ಅದು ಯಾವಾಗ ಬರುತ್ತೆ ಅಂತ ಹೇಳಿದರೆ ನಮ್ಮ ಈ ಮೂರು ಆಯಾಮಗಳಲ್ಲಿ ವ್ಯತ್ಯಾಸ ಆದಾಗ, ಒಂದು ಯೋಚನೆಯಲ್ಲಿ, ಒಂದು ಭಾವನೆಯಲ್ಲಿ, ಮತ್ತು ವರ್ತನೆಯಲ್ಲಿ. ನಮ್ಮ ಯೋಚನೆ ಸರಿಯಾಗಿರಬೇಕು. ದೇವರು ಕೊಟ್ಟಿದ್ದಾನೆ ನಮಗೆಲ್ಲರಿಗೂ ಕೂಡ ಅದೃಷ್ಟವಶಾತ್ ಒಳ್ಳೆ ಬುದ್ಧಿವಂತಿಕೆ, ಒಳ್ಳೆ ಮೆದುಳು ಕೊಟ್ಟಿದ್ದಾನೆ, ಇಂಟೆಲಿಜೆನ್ಸ್ ಇರುತ್ತೆ. ಅದರಲ್ಲಿ ನಾವು ವಿವೇಕ ಅಂತ ಹೇಳ್ತೇವೆ, ಬುದ್ಧಿ ಅಂತ ಹೇಳ್ತೇವೆ. ಅದನ್ನು ಆ ಒಂದು ಕಾಗ್ನಿಷನ್ ಏನುಂಟು ಅದನ್ನು ನಾವು ಚೆನ್ನಾಗಿ ಪಾಸಿಟಿವ್ ಆಗಿ ಇಟ್ಕೊಳ್ಬೇಕು. ಅದರೊಟ್ಟಿಗೆ ನಮ್ಮ ಭಾವನೆಗಳು, ತಾಳ್ಮೆ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್, ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾದ್ದು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ, ಇಮೋಷನ್ಸ್ ಅನ್ನುವಂಥದ್ದು ತುಂಬ ತುಂಬ, ನೀವು ಎಷ್ಟೇ ಚಂದದಲ್ಲಿ ಪಾಠ ಮಾಡಿ ಲಾಸ್ಟಿಗೆ ಒಂದು ಸಲ ಬೈದ್ಬಿಟ್ರೆ, ಟೆಂಪರ್ ಲೂಸ್ ಮಾಡಿಬಿಟ್ರೆ ಅಲ್ಲಿಗೆ ಇಂಪ್ರೆಷನ್ನೇ ಚೇಂಜ್ ಆಗುತ್ತೆ, ಕಲಿವಿಕೆ ಕೂಡ ಚೇಂಜ್ ಆಗುತ್ತೆ. ಅದರಿಂದ ಇದೆಲ್ಲ ಕೂಡ ತುಂಬ ನಮ್ಮ ಮನಸ್ಥಿತಿ ಇಂಪಾರ್ಟೆಂಟ್. ನಮ್ಮ ಬಿಹೇವಿಯರ್ ರೋಲ್ ಮಾಡೆಲ್ ಆಗಿರಬೇಕು. ನನಗೆ ಡಬಲ್ ಜವಾಬ್ದಾರಿ ಉಂಟು, ಡಾಕ್ಟರಾಗಿ ಕೂಡ ಟೀಚರಾಗಿ ಕೂಡ ರೋಲ್ ಮಾಡೆಲ್ ಆಗಬೇಕು. ರೋಲ್ ಮಾಡೆಲ್ಸ್ ನಮ್ಮನ್ನು ನೋಡ್ತಾರೆ, ಕ್ಲಾಸ್ ರೂಮ್ ಒಳಗಿರ್ಬೋದು, ಕ್ಲಾಸ್ ರೂಮ್ ಹೊರಗಿರ್ಬೋದು, ನಮ್ಮ ಎಲ್ಲ ಬಿಹೇವಿಯರಲ್ ಅಬ್ಸರ್ವೇಷನ್ ಮಾಡ್ತಾರೆ. ನಾವು ಅದನ್ನೆಲ್ಲ ಕಾಪಾಡ್ಕೊಂಡು ಹೋಗೋದು ತುಂಬ ಮುಖ್ಯ ಅಂತ ಅನಿಸುತ್ತೆ. ಬಹಳಷ್ಟು ಬದಲಾವಣೆಗಳು ನಮ್ಮ ಈಗಿನ ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಮನಸ್ಥಿತಿ ಬದಲಾಗುತ್ತೆ, ಮಕ್ಕಳ ಮನಸ್ಥಿತಿ ಬದಲಾಗುತ್ತೆ, ಪೇರೆಂಟ್ಸ್ ಮನಸ್ಥಿತಿ ಬದಲಾಗುತ್ತೆ, ಟೀಚರ್ಸ್ ಮನಸ್ಥಿತಿ ಬದಲಾಗುತ್ತೆ. ಇದೆಲ್ಲ ಬದಲಾವಣೆ ಕಡೆಗೆ ಅಲ್ಟಿಮೇಟ್ಲಿ ಎಫೆಕ್ಟ್ ಆಗೋದು ಮೆಂಟಲ್ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ ಅನ್ನುವಂಥದ್ದು ನನ್ನ ಒಂದು ಹೆದರಿಕೆ. ಅದನ್ನು ಆದಷ್ಟು ತಡೆಗಟ್ಟುವಂಥದ್ದು ನಮ್ಮ ಪ್ರಯತ್ನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಈ ಒಂದು ಚಾಲೆಂಜ್ ಉಂಟಲ್ಲ, ಅದು ನಮ್ಮ ಆವಿಷ್ಕಾರದಿಂದ ಬಂದಿರ್ಬೋದು. ಉದಾಹರಣೆಗೆ ಈಗ ಮೊಬೈಲ್ ಅಡಿಕ್ಷನ್, ಅದು ಕೋವಿಡ್ ಟೈಮಲ್ಲಿ ನಾವೇ ಮಕ್ಕಳಿಗೆ ಹೇಳಿದ್ದು. ಕೋವಿಡ್ ಟೈಮಲ್ಲಿ ಹೆಚ್ಚು ಲ್ಯಾಪ್ಟಾಪ್ ಉಪಯೋಗಕ್ಕೆ, ಅದರದ್ದು ಅಂದರೆ ಇಂಟರ್ನೆಟ್ ಆಗಲಿ ಅಥವಾ ಈ ಸೋಷಿಯಲ್ ಮೀಡಿಯಾ ಮಾಧ್ಯಮದಕ್ಕೆ ಡಿಪೆಂಡ್ ಆಗೋಗಿ ನಾವು ಮಾಡಿದ್ದು ನಿಜ. ಆದರೆ ಇದನ್ನು ಈಗ ಸಮಸ್ಯೆ ಅಂತ ಹೇಳಿದ್ರೆ ಅದನ್ನು ಹೊರಗೆ ತರಲಿಕ್ಕೆ ಕಷ್ಟ ಆಗ್ತಾ ಉಂಟು, ತುಂಬ ತುಂಬ ಕಷ್ಟ ಆಗ್ತಾ ಉಂಟು. ಈಗ ನಾನು ಎಷ್ಟೋ ಮೊಬೈಲ್ ಅಡಿಕ್ಷನ್ ಕೇಸಸ್ ನೋಡ್ತೇನೆ. ಅದನ್ನು ಮೊಬೈಲ್ ಡಿಟಾಕ್ಸ್ ಅಂತ ಉಂಟು, ಅದನ್ನು ಮಾಡಲಿಕ್ಕೆ ಚಾಲೆಂಜ್ ಇಟ್ಟಿದೆ. ಚಾಲೆಂಜ್ ಇನ್ನೊಂದು ಚಾಲೆಂಜ್ ಏನಂತ ಹೇಳಿದರೆ, ನಮ್ಮ ಈಗಿನ ಸಮಾಜದಲ್ಲಿ ಕಾರಣಗಳು ಬಹಳಷ್ಟಿದೆ. ಡ್ರಗ್ ಅಡಿಕ್ಷನ್, ಗಾಂಜಾ ಇರ್ಬೋದು, MDMA ಇರ್ಬೋದು, LSD ಇರ್ಬೋದು, ನಿಕೋಟಿನ್ ಇರ್ಬೋದು, ನೀವು ಹೇಳಿದರೆ ಆಲ್ಕೋಹಾಲ್ ಮಾತ್ರ ಅಲ್ಲ, ಹೇಳಿದರೆ ನಂಬಲಿಕ್ಕಿಲ್ಲ, ಈ ಇರೇಜರ್ ಇರ್ತದಲ್ಲ ರಬ್ಬರ್, ರಬ್ಬರ್ ಸ್ಮೆಲ್ ಅಡಿಕ್ಷನ್ನು, ಮತ್ತು ಈ ಇದು ಗಮ್ ಇರ್ತದಲ್ಲ ಯಾವುದು
1: ವೈಟ್ನರ್,
0: ವೈಟ್ನರ್ ಅದ್ರದ್ದು ಅಡಿಕ್ಷನ್, ಪೆಟ್ರೋಲ್ ಅಡಿಕ್ಷನ್ ಸ್ಮೆಲ್, ಅಂಥ ಇದೆಲ್ಲ ನಾವು ಅಡಿಕ್ಷನ್ ನೋಡ್ತಾ ಇದ್ದೇವೆ. ಇದು ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸ್ ಅಬ್ಯೂಸ್ ಮತ್ತು ಅಬ್ಯೂ ಅದ್ರದ್ದು ಅಡಿಕ್ಷನ್ ಇದು ರ್ಯಾಂಪೆಂಟ್ ಆಗಿದೆ. ಅದು ನಾವು ನಮ್ಮ ಚಾಲೆಂಜ್ ಕೂಡ, ನಮ್ಮ ಮನೋಬಲ ಸ್ಟ್ರಾಂಗ್ ಆಗಿದ್ದರೆ, ವಿಲ್ ಪವರ್ ಸ್ಟ್ರಾಂಗ್ ಆಗಿದ್ದರೆ ಯಾವುದನ್ನು ನಾವು ಚಾಲೆಂಜ್ ಯಾವ ಚಾಲೆಂಜನ್ನು ಕೂಡ ಎದುರಿಸ್ಲಿಕ್ಕೆ ಆಗುತ್ತೆ. ಈ ಒಂದು ಗಟ್ಟಿ ಮನಸ್ಥಿತಿಯನ್ನು ನೀವೆಲ್ಲರೂ ಇಟ್ಕೊಳ್ಳಿ. ಅದಕ್ಕೆ ಬೇಕಾದಂಥ ಒಂದು ಅಗತ್ಯತೆ ಏನುಂಟು, ರಿಲ್ಯಾಕ್ಸೇಷನ್ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಯೋಗ ಇರ್ಬೋದು, ಅದನ್ನೆಲ್ಲ ನೀವು ಕೂಡ ನಾವು ಕೂಡ ಮಾಡಿಕೊಂಡ್ರೆ, ನಾನು ಸಹ ಅದಕ್ಕೆ ಸೇರಿಕೊಂಡಿದ್ದೇನೆ, ನಾವೆಲ್ಲ ಮಾಡಿದರೆ ನಮ್ಮ ಮನೋಸ್ಥಿತಿ ಸರಿ ಇರ್ತದೆ, ಬ್ಯಾಲೆನ್ಸ್ ಆಗಿರುತ್ತೆ. ಆಗ ಮಾತ್ರ ನಾವು ವಿ ಕ್ಯಾನ್ ಇಂಪಾರ್ಟ್ ಗುಡ್ ಎಜುಕೇಷನ್ ಟು ದಿ ಚಿಲ್ಡ್ರನ್ ಸ್ಟೂಡೆಂಟ್ಸ್, ಆ್ಯಂಡ್ ವಿ ಕ್ಯಾನ್ ಬಿ ಅ ರೋಲ್ ಮಾಡೆಲ್, ಆ್ಯಂಡ್ ವಿ ಕ್ಯಾನ್ ಬಿಹೇವ್ ಪ್ರಾಪರ್ಲಿ ಸೊ ದ್ಯಾಟ್ ದಿ ಹೋಲ್ ಸೊಸೈಟಿ ವಿಲ್ ಆಕ್ಸೆಪ್ಟ್ ಅಸ್, ವಿ ಕ್ಯಾನ್ ಬಿಲ್ಡ್ ನೇಷನ್ ಬಿಲ್ಡಿಂಗ್ ಏನುಂಟು ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಮನೋಬಲ, ಮನಸ್ಥಿತಿ ಅನ್ನುವಂಥದ್ದು ತುಂಬ ಮುಖ್ಯ ಅಂತ ಹೇಳ್ತಾ ನನಗೆ ಕೊಟ್ಟ ಅವಕಾಶವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.
2: ಇಷ್ಟವರೆಗೆ ಡಾಕ್ಟರ್ ರವೀಶ್ ತುಂಗಾ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

0: ಕೇಳುಗ್ರೆ ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.8 FM.
1: ಜೀವನವಿಯಲು ಯಾವ ದೈವ ಹರಸಬೇಕು, ಜೀವನವಿಯಲು
2: ರೇಡಿಯೋ ಸಾರಂಗ್ 107.8 FM.
0: ಕೇಳುಗ್ರೆ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM. ಬಣ್ಣ ಬಣ್ಣದ ಬದುಕು.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗನಾಟ್ 7.8 FM. ಈಗ ಯಕ್ಷಗಾನದ ಪ್ರಸಾರ.
1: ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಡೆದ ಕಾನದ ಕಟದೆರು ತುಳು ಯಕ್ಷಗಾನ ನಡೆಸಿಕೊಡುವವರು ಸತ್ಯಸಾರಮಾನಿ ಯಕ್ಷಗಾನ ಕಲಾಮಂಡಳಿ ಮಿಜಾರು. ಇದೀಗ ಕಾನದ ಕಟದೆರು ತುಳು ಯಕ್ಷಗಾನದ ಕೊನೆಯ ಕಂತು.
2: ಎಲ್ಲೇ ವಿಷಯ ನಮ್ಮನೆ ಲಡಾಯ್ ಮಲ್ತಂದ ಊರ್ದ ಜನಕುಲ್ ದಾನವಲ್ಪಿರ್ಪಾನೆ.

0: ನಾಗವಂಶ. ಈ ಭೂಮಿನೇ ನಾಗರಾಜ ತುಂಬಂದೆ ಅಂಚಂದಾಂಡ ಜಾತಿ ನೀತಿ ಏರು ಉಂಡು ಮಲ್ತ್ರ ಮನೆ ನಮ್ಮನೆ ದೇವೇರಿ ದಾಲ ಮಲ್ತಿಜೇರಿ ಬಣ್ಣಗಲ ಹೊಣತನೆ ಜಿಪ್ಪಿರ ಪೋನಗಲ ಹೊಣವರೇ
1: ಸರಿಯಾದ
0: ಒಂಜಿ ದಿನ ಜನ್ಮ ಪಡೋರ ಒಂಜಿ ದಿನ ಈ ಭೂಮಿ ಜೀವನ ಮಲ್ಪಾರ ಕಡೆಕು ಒಂಜಿ ದಿನ ಈ ಭೂಮಿ ಬುಡ್ದು ಯಮಲೋಕನು ಸೇರಿಯಾರ ಏಪ ಜನ್ಮ ಪಡೆಯ ಏತ ದಿನ ಬದುಕ್ಯ ಏಪತೈತ ಉಂದಿನ ಎಲ್ಲ ಪ್ರಶ್ನೆ ಮಲ್ಪುಜೀರಿ ಈ ಜೀವನಡು ಬದುಕದು ಇದಾದ ಸಂಪಾದನೆ ಮಲ್ತ ಪನವತ್ತು ಜಪ್ಪರ ಪಜತ್ತು ಏರು ಸಂಪಾದನೆ ಮಲ್ಪರ ಅಕ್ಲಿ ತೈತ್ರ ಬುಕ್ಕಲ ಶಾಶ್ವತವಾದ ಪದವಿನ ಕೀರ್ತಿನ ಪಡೆಯರ ಸಾಧ್ಯ ಉಂಡು ತುಯನಯ ಮಣ್ಣಿಡ್ದು ಉಂಡಾಯನ ಕಾಯ ಒಂಜತ್ತು ಒಂಜಿ ದಿನ ಈ ಕಾಯ ಮಣ್ಣನೇ ಸೇರಡೋ ದಾಯ ಲಡೆಯಪ್ಪ ನಮ್ಮ ಲಡಾಯಿ ಮಲ್ಪರ ಜಮ್ಮ ಪಡೆತನತ್ತಿ ಏರಿಗೆ ಅನ್ಯಾಯ ಅಪ್ಪಂಡ ಏರು ಪಾಪದ ಕೊಳ್ಳೇರ ಏರಿಗೆ ತೊಂದರೆ ಅಪ್ಪಣ ಆಪಡ್ತು ನಮ್ಮ ದಾಲೆಜ್ಜಿ ನಮ್ಮಲ್ಲೆಜ್ಜಿ ರಕ್ಷಣೆ ಮಲ್ಪುಗ ಅಡಿಗೆ ದೇವೇನ ದಯುಂಡು ದಾ ಲಡಾಯಿನ ಬಿಡ್ಲಿ ಎಲ್ಲಿಯ ನೀರದ ವಿಷಯ ಲಡಾಯ ಮಲ್ತಂದಣ್ಣ ಒಂದು ದೇವರು ಮೆಚ್ಚಿನ ಬೇಲತ್ತು ಈ ಭೂಮಿದ ಬಿತ್ತಿ ನರಮನು ಮೆಚ್ಚಿನ ಬೇಲೆ ಮಲ್ಪರ ತೀರಂದಲ್ಲೆಜ್ಜಿ ದೇವೇರು ಮೆಚ್ಚಿನ ಬೇಲೆ ಮಲ್ಪುಡು ಐಕೆ ದೇವೇನ ದಯುಂಡು ಅವೇ ನಮಗೆ ಮೋಕ್ಷ ಸಾಧಿ
2: ಕೋಟಿ ಚಿನ್ನರೆ ಬಾರಿ ಪುರ್ಲೋ ಇಂಗ್ಲೇ ಬಾತರ ಬಂಡರು ದಮ್ಮನ ವರಿಕೊಡು ದಮ್ಮ ಬಂಡ ದಾದಪ್ಪ ನಂಗೆ ಐದು ಶೀಲೋಡು ಎಣ್ಣು ತೊಳಿಪದೇರು ಪಂಚಶೀಲ ಅಂದು ಬತ್ತೇರು ಸುಳ್ಳು ಬಂಡರೆ ಬಲ್ಲಿ ಅಮಲಿಗೆ ತೊಂದರೆ ಬಲ್ಲಿ ವ್ಯಭಿಚಾರ ಮಲ್ಪರ ಬಲ್ಲಿ ಕಂಡರೆ ಬಲ್ಲಿ ಒಂದು ಈ ಸತ್ವಲಿನ ನಂಗೆ ಬಂತೇರು ಅತ್ತಗ ಈ ಪಂಚಶೀಲದ ಅಡಿಟು ನಮ್ಮ ಬದುಕು ನಂಚಿನ ಸಾಧಿನ ನಮ್ಮ ಪೆರಿಯಾಕಲ್
0: ನಂಗೆ
2: ಆತ ನಮ್ಮ ಬದುಕು ಬಂತನವಲ್ಲ ನಮ್ಮ ಬದುಕಡೆ ನಂಗೆ ಪುದರು ಉಸಿರು ಬಂದ್ರು ಶಾಶ್ವತ ಅತ್ತು ನಮ್ಮ ಹೆಸರು ಹೆಸರು ಬಂದ್ರು ಶಾಶ್ವತ ಉನಿ ಉನಿ ಉಸಿರು ಉಪ್ಪು ಎಲ್ಲ ಬೋವು ಪ್ರಾಣ ಪಕ್ಷಿ ಬಾರದ ಬೋವು ಅಂಡ ನಮ್ಮ ಪುದರ ಬರ್ತಿನವು ಶಾಶ್ವತ ಅದುಪ್ಪು ಕಕ್ಕಾದ ಸಾವಿರ ದಿನ ಬದುಕುನತ ಬದಲಿಗೆ ಕೋಗಿಲೆಯಾದ ಈ ಜೀವನಡು ನಾಲ್ಕು ದಿನ ಬದುಕೊಡು ಬರ್ತಿನ ಆಶೆ ನಿಖಿಲನ ಅಂಚಾದಪ್ಪ ನಮ್ಮ ನಮ್ಮ ಉಲಡಿ
0: ಎಲಿಯಾದ ಸಾವಿರ ದಿನ ಬದುಕುನ ಬದಲಿ ಪಿಲಿಯಾದ ಮೂಜಿ ದಿನ ಬದುಕುಗ ಗೊತ್ತಂಡ ಅನ್ಯಾಯನು ಖಂಡಿಸಾಗ ಓಲು ಪಾಪದಕ್ಲೆ ಶ್ರೀಮಂತರಿಗತ್ ಅಣ್ಣ ಸತ್ಯಗ ನೇರ ಬಲ್ಲಿ ಏರಿಗೆ ಸತ್ಯ ಧರ್ಮಗ ಅನ್ಯಾಯ ಪುಡ ಅಲ್ಪ ನಮ್ಮ ಪ್ರಾಣ ಬಂಡಲ ಪ್ರಯತ್ನ ವರ್ಗ
2: ದಂಡದ ಬಿದ್ದು ಹೋಗಿ ಸತ್ಯದ ಸಾಧನೆ ನಡಪಕ ಬಂದ್ಬಿಡ ಬರೀ ಕೊರಲದ ಸಂದೇಶ ಅಪ್ಪಕಂಡ ದಾದ ನಾವು ತಪ್ಪಲಾಂಡು ಅಂಡ ದಯಗೆ ತಪ್ಪಾಂಡು ಕೋಟಿ ಚೆನ್ನೈರ ಸುರಿಯದ ಮುರಿಟ್ಟು ನೀರಿನ ಪರಿಯರು ಪಡೆ ಮೈಲಿಗೆ ನಿಕಲ್ ಮಲ್ಸಿದಾರೆ ಅಂಡ ಕೇಳದ ಪೆರ್ನ ಎಡ್ಮೂರ ದೈನಕ್ಕೆ ನೀರಿಗೆ ಪಂಜಿ ಪರಡಿಲಕ್ಕೆ ಪೊರಿ ಕೊಳಲ್ದೀರಿ ನೀರಿನ ಪೂರ ಕಲಂಕಾಯರು ಅವು ದಾದ ನಿಂಕ್ಲಿಗೆ ಕೋಪ ಪಿಸರು ಬರ್ತೀನಿ ಪಿಸರದ ಕೈಕನ್ನು
0: ಬುದ್ಧಿ
2: ಲಡಾಯಿನ ಸತ್ಯನೇ ಅಂಚಾದಪ್ಪ ನಮ್ಮ ಮಾತಿರಲ್ಲ ಬೆಕ್ಕಿ ಬಲ ಇಲ್ಲ ಒಟ್ಟು ಒಮ್ಮತ್ತೊಂದು ಬದುಕೊಡಾತಂದೆ ಅಪ್ಪಕ ನಮ್ಮ ಖಬರ ಅದುಕೋಡು ದಯ ಖಬರ ಅದುಕೋಡು ಈ ಮಣ್ಣದ ಸತ್ಯನು ವರಿಪಾರೆಗೆ ಬಾಡದು ಮಣ್ಣದ ಧರ್ಮನು ವರಿಪಾರೆ ಬಾಡದು ಮಾನವೀಯ ಮೌಲ್ಯಗಳು ದಾದಂಡ ಆ ಮೌಲ್ಯ ವರಿಪಾರೆ ಬಾಡದು ತೆರಿಪಾರೆ ಬಾಡದು ನಮ್ಮ ಒಟ್ಟಿಗೆ ಒಪ್ಪನ ಸರಿಯಾದ ನಮ್ಮ ಆಜಿ ಜನವಲ್ಲ ಮೂಜಿ ಮೂಜಿ ಜತೆ ಆಜಿ ಆಜಿ ಜನವಲ್ಲ ಅಪ್ಪಕಂಡ ನಮ್ಮ ಒನೇ ಕೊಟ್ಟು ಉಂತುನತ್ತು ತುಳುನಾಡದ ಮೂಲೆ ಮೂಲೆಗೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಬಂದು ನಾಲ್ಕು ಖಬರಾದ ನಮ್ಮ ಪೋಯಿ ಧರ್ಮನು ಸಾರಂದು ಪೋಯಿ ಸತ್ಯವಲ್ಲುಂಡ ಸತ್ಯನು ಗೆದ್ದ

0: ನಮಸ್ಕಾರ.
1: ನಮಸ್ಕಾರ.
0: ನಮಸ್ಕಾರ. ಯಾನ್ ಬತ್ತಿ ಏಪಲಕ್ಕೆ ಏನ್ ನಿಕಲ್ ಬರ ಹಾಕೋ. ಯಾನ್ ಏರ್ ನಿನ್ ಯಾರ ಯಾನ್ ಏರ್ ನಿನ್
1: ಯಾರು
0: ಗೊತ್ತಾಯ್ತ ಓಯ್ ಈರೈನಲ್ಪರ್ ಪ್ರಖ್ಯಾತ ಪ್ರವೀಣ ಶ್ರೀನಿವಾಸ ಮುಕುಂದ ಚಂದ್ರಶೇಖರ ಬನೋಪರ್ ಈ ಸಲ ದೇವರ ಪುನರ್ದಾಯ್ತ ಚಂದ್ರಶೇಖರ್ ಎತ್ತ ಅಂಚ ಕಡೇ ಕಾಣಿ ಬಾಯಿ ಪ್ರಮೋಟು ನಮ್ಮ ಲಾಲಾ ಬತ್ತಂದಲ್ಲ ಬಾರಿ ಚೀಟ್ ಬನೋಡು ಚಂದ್ರದೇವಿ ಅಂಚ.

ಬದುಕು ಬಂದು ಹಿಂಚೆನೆ ಸಾಲದ ಬನ್ನಿ ನಮ್ಮ ಆಪುರ್ತುಡು ಕೇಂದ್ರ ನಮ್ಮ ಅಪ್ಪೆಗೆ ಬೆದುಬೇನೆ ಬರ್ಕೊಂಡಿನ ಕೊರ್ತುಗೆ ನಮ್ಮ ಅಪ್ಪೆಗೆ ಬೆದುಬೇನೆ ಬರ್ಕೊಂಡಿನ ಕೊರ್ತುಡು ನಮ್ಮ ನಮ್ಮ ಹಿರಿಯಾಕಲು ನಾಗಬೆಂಬೆರಿಗೆ ಕೆಮ್ಮಲ ನಾಗಬೆಂಬೆರಿಗೆ ಪರಕೇನು ಬಂಡರಿಗೆ ಎಂಕಲ್ನ ಕೊಂಡು ಒಲ್ಲೆ ಬಾಲ ಬೊಲ್ಲ ಪುರ್ಲೋಡು ಬೆದ್ದದ ಲಕ್ಕಿಯಲ್ಲ ನನಗ ಕೆಮ್ಮಲೆತ ನಾಗಬೆಂಬೆರಿಗೆ ಬಂಗಾರದ ಬಾಲಲ ಒಲ್ಲಿದ ತೊಟ್ಟಿಲ್ಲ ಪರಕೇನು ಬಂದ್ಪ ಅಪ್ಪಗ ಪುರ್ಲೋಡು ಬೆದ್ದ ಸಂದಾಯ ಮಲ್ಪು ಅಂದ್ರೆ ಅಪ್ಪಗ ಪರಕೇನು ಪಂತೇರಿಗೆ ಅಪ್ಪಗಂಡ ಕಾನದ ಕಡತಿರ ಬದುಕಡೆ ಅವು ಅನ್ನಿ ಸಾಲ ಒರೆದಿಂದ ಕೆಮ್ಮಲದ ನಾಗಬೆಂಬೆರಿಗೆ ಬಂಗಾರದ ಬಾಲೆಲ್ಲ ಬೊಲ್ಲಿದ ತೊಟ್ಟಿಲ್ಲ ಪರಕೇನು ಸಂದಾಯ ಮಲ್ಪರಿಗೆ ಓಡಾದು ನಮ್ಮ ಇರುವರ ಒಪ್ಪ ತಪ್ಪ ಅವಂಡ ಒಪ್ಪ ತಪ್ಪ ಆ ಒಂದು ಬತ್ತಿನ ಜಾಗ ಕೆಮ್ಮಲೆತ ನಾಗಬೆಂಬೆರನ್ನ ಕುಡಿತ ಸಾನ್ನಿಧ್ಯದ ತಲೆ ಬೈದ ಅಪ್ಪಗಂಡ ಸಾನ್ನಿಧ್ಯದ ಉಲೈಡು ಭಟ್ರನದಾದ ಮನ ಮನ ಮನ ಮಠ ಮಂತ್ರ ಕೇನು ಮುಂದು ಅತ್ತ ಅಂಡ ನಮ್ಮ ಬಿದೈಡು ಉಂತನ ಸರಿ ಅಂತ ಆಯ್ತೊಂದು ಜೂರು ಒಂಜಿ ಸಸ್ಯ ಉಲೈಗೆ ದೀದು ಭಟ್ರಡ ಒಂಜಿ ನಮ್ಮ ಪರಕೇನ ಸಂದಾಯ ಮಲ್ಪರೆಗೆ ಅನೂಗ್ಯ ಸಾನ್ನಿಧ್ಯದ ಕೈತಲ್ದು ಬೈದ ನಾಗಬೆಂಬೆರಿಗೆ ಪರಕ್ಕೆ ಸಂದಾಯ ಬಲ್ಪಡು ಹೊರ ಬಾಕಿಲಿದೆ.

ಸಬಂಧ ಜಾತ ಮಂಗೆ ಮಲ್ತದೆ, ಮೋಸ ಮಲ್ತದೆ, ತರನ ನಮ್ಮ ಹಿರಿಯಕ್ಕಲ ತರನ ಹಾಲು ಮಲ್ತದೆ, ಬದುಕಿನ ಅಕಲು ಮಕ್ಕಳು ನಮ್ಮ ತೂಪು ನದಾದ ಪತ್ತಿ ಬೆರಣನ್ ಕೈಟ್ಟು ಪತ್ತದ ಒಂಚೂರು ಬರಿಟ್ಟು ಉಂತಾಗ ನಾಗಬೆಂಬೆರನ ಸಾನ್ನಿಧ್ಯಗೂ.

ಪಂಕಿನ ಪರಕೆ ಇನ್ನಿತ್ತಾನಗ ಕಾನುಲ ಕಂಡಿದ್ದಾರೆ ಪುಲಿಯದ ನಿಖಿಲ ಸಾನ್ನಿಧ್ಯದ ಸಾನ್ನಿಧ್ಯಕ್ಕೆ ಬರ್ತದೆ ತರಬಗ್ಗಾದ್ರೆ ಬೆರಿಬಗ್ಗ ಅಂತ ಸ್ವಾಮಿಲೆ ದಾದಲ್ಲ ಎಂಕಲು

ಬೆಯ್ಯಂಕ ಒಳದು ಪಲ್ಲದ ಬೂರನು ಒಂಜೆ ಹತ್ತು ನಮ್ಮ ತಯಾರು ಮಲ್ತದ ಅಪಗ ಪಲ್ಲದ ಬೂರನು ಕರ್ತದೆ ಗುಂಡಿಗೆ ಹಲೇರಿ ಗುಂಡಿಗೆ ಬಾಡಗ ಹಲೇರಿ ಗುಂಡಿ ಬಾದ ನೀರಿನ ಅಲಂಕಾಗ.

0: Hello, check.
1: ಬರಿಯ ಹೋದು ನೀರಿಂದ ಬರಿಯ

ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಡೆದ ಕಾನದ ಕಟದಿರು ತುಳು ಯಕ್ಷಗಾನದ ಕೊನೆಯ ಕಂತು ಕೇಳಿದಿರಿ. ನಡೆಸಿಕೊಟ್ಟವರು ಸತ್ಯಸಾರಮಾನಿ ಯಕ್ಷಗಾನ ಕಲಾಮಂಡಳಿ ಮಿಜಾರು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಇದು ಮುಟ್ಟದ ಕತೆ. ವಸಂತಿ ಮದಿಮೆ ಆದ ಕಂಡನೆ ಆನಂದನೊಟ್ಟುಗೂ ಬೊಂಬಾಯಿಗ್ ಬರ್ಪಲ್. ಬೊಂಬಾಯಿದ ಕುರ್ತೆಲ್ ನಾದುನ ಜೋಪುಡ ಪಟ್ಟಿಡ್ ವಸಂತಿ ಉಪ್ಪುಡಾದ ಬತ್ತನ್. ಕಂಡನಗ ದುಂಬುಂಜಿ ಮದಿಮೆ ಆದಿಪ್ಪುನ ವಿಚಾರಲ ಅಲೆಗ ಗೊತ್ತಾಪುಣ್. ಪರೊಂದು ಬತ್ತದ ಗಲಾಟೆ ಮಲ್ತೊಂದಿಪ್ಪುನ ಆನಂದೆ ಬೊಕ್ಕ ಬೊಕ್ಕ ವಸಂತಿನ ಜೋಪುಡ ಪಟ್ಟಿಗೆ ಬರ್ಪಿನಿಲ್ಲ ಉಂತಾವೆ. ಒರ್ತಿಯೇ ಆಯಿನ ವಸಂತಿ ನಾಲಿಲ್ಲದ ಬ್ಯಾಲೆ ಮಲ್ತದ ಜೂವನ ಮಲ್ತೊಂದುಪ್ಪುವಲು. ಒಂಜಿ ದಿನ ಬುಡಂದೆ ಬತ್ತಿನ ವರ್ಸುಗು ವಸಂತಿಲ ಅಲ್ಲ ಗುರ್ಚಿಲ್ಲ ಮುರ್ಕುಡು. ಅಲ್ಲಿನು ಸರ್ಕಾರದ ಬೋಟು ದಕಲು ಬಚಾವು ಮಲ್ಪಿರು. ಮುಲ್ಪ ಊರುಡು ಬಾಲೆ ಮುತ್ತು ಬೊಕ್ಕ ಬೊಡೆದಿ ಗೀತನೊಟ್ಟುಗು ಶೀನನ ಎಲ್ಯ ಸಂಸಾರ ಎಡ್ಡೆಡೆ ನಡೆತೊಂದುಪ್ಪುಡು. ಕತೆ ದುಂಬರಿಪ್ಪುಡು. ಆನಿಮುಂಚಿ ದಿನ ಯಾಪಲದ ಲೆಕಾನೆ ಶೀನೆ ಬಯ್ಯಾನಗ ಮುತ್ತುನು ತಟೊಂದು ಕಡಲ ಬರಿತಂಚಿ ಪೋಯಿ. ಮರಿಯಾಲ ಆಯಿನೆರ್ದಾವರ ಕಡಲು ಬಾರಿ ಜೋರುಂಡು. ಆಂಡ ಶೀನಗ ಎಲ್ಲಿಯರ್ದಿಂಚಿ ತೂತಿನ ಕಡಲ್ದ ಅರ್ಬಟ ಅಭ್ಯಾಸ ಆತಂಡು. ಬಾಲಿನ್ ತಟೊಂದು ಕಡಲ ಬರೀಕ್ ಬತ್ತೆ ಪೊರ್ತು ಬಯ್ಯದ ಶಾಲೆ ಬುಡಿಯರಾಂಡ್ ಗೀತಲ ಕಡಲ ಬರೀಕ್ ಬರುವಲು. ಒಂತೆ ಪೊರ್ತು ಗಾಳಿಗೆ ಕುಲ್ಲುದು ಪೋಯಿ ಪಂಡ್ದು ಎನ್ನೊಂದಿತ್ತೆ ಶೀನಿ. ಆ ತಾನಗ ಗೀತಲ ಬತ್ತಲು. ಶಾಲದ ಚೀಲನು ಇಲ್ಲದ ಜಗಲಿಡೇದೀದು ಸೀದಾ ಕಡಲ ಬರಿಕ್ ಬತ್ತಲು. ದೂರುಡೆ ಬನ್ನಗ ಆಲ್ ತುತ್ತಿನ ನೀಲಿ ಸೀರೆದ ಸೆರಂಗ್ ಗಾಳಿಗೆ ರಾಪುನ ಪೊರ್ಲುನು ದೂರುಡೆ ಪೊಯ್ಯಡು ಕುಲೋಂದು ಶೀನೆ ತೂದು ಸಂತಸೊಡು ಮುಗುರು ತೆಲಿತೆ. ಗೀತಾ ಶೀನನ ಕೈತಲು ಬತ್ತದು ಕುಲಿಯೋಲು. ಅವು ಒಂದು ಪಾತಿರೊಂದು ಇತ್ತಿಲೆ ಕಾನೆ ಬಾನುಡು ಮುಗಲು ಕಪ್ಪರ್ ಪಾಡ್ಯರೆ ಸುರುವಾಡು. ಕಡಲು ಪುಡಯರೆ ಸುರುವಾಡು. ಒಂಜೆತ್ತ ಪಿರವು ಒಂಜಿ ಬಾನಮುಟ್ಟುನ ಸೆರೆಕುಲು ಲಕ್ಕೆರೆ ಸುರುವಾಡು. ಶೀನೆ ಪಂಡೆ ಗೀತಾ ಬರ್ಸ ಬರ್ಪು ಲೆಕ್ಕ ತೋಜುಂಡು ನನ್ನ ನಮ ಇಲ್ಲಡೆ ಪೋಯ್ ಅಂಚ ಶೀನೆ ಲಕ್ಕದು ಉಂತಿಯೇ. ಬಾಲಿನ್ ತಟೊಂದು ಗೀತಲ ಪಿದಡಿಯಲು. ರಡ್ಡ ಪಜ್ಜೆ ನಡತದಾನಗ ಗೀತ ಒರಾನಿ ಉಂತಿಯೋಲು. ದೇ ಬಾಲಿನ್ ಪನಿ ಪತ್ಲೆಗೆ ಯಾನರ ಕಾರ್ ಚಂಡಿ ಮಲ್ತೊಂದು ಬರ್ಪೆ. ಕಡಲು ಜೋರು ಆವೊಂದುಂಡು ಈ ಸೆರೆತ ಪುಡಿಪ್ಪುಗು ಪೋವಚ್ಚಿ ಗೀತಾ. ಇಲ್ಲಡ ಕಾರ್ ದೆಕ್ಕೊಲಿ ಬಲ ನಮ ಇಲ್ಲಗ್ ಪೋಯ್. ಶೀನೆ ಪನ್ನಗ ಇಜ್ಜಿಯೇ ಯಾನ ತೀರ್ಥ ಜಪ್ಪುಜಿ ಓ ಮುಲ್ಪನೆ ಕಾರ್ ಸೆರೆಕ್ ಪತ್ತದ ಪಿರ ಬರ್ಪೆ. ಒಂದೊಂದು ಸೆರೆತ್ತ ಮುಡಿಪ್ಪುಗು ಬಲಿತಲು ಗೀತಾ. ಶೀನೆ ತೂವೊಂದೇ ಉಲ್ಲೆ ಒಲ್ತು ಬತ್ತಡ ಗೊತ್ತಾಯಿಜಿ. ಒಂಜಿ ರಕ್ಕಸ ಸೆರೆ ಆಕಿನ ಪೆಟ್ಟಗ ಕಣ್ಣು ಮುಚಿದು ಬುಲವನೆತ್ತ ಉಲೈ ಗೀತನು ಒಯ್ತೊಂದ್ ಪೋಣ್. ಶೀನೆ ಗೀತಾ ಪಂದು ಬೊಬ್ಬೆ ಪಾಡೊಂದು ಕಡಲ ಬರೀಕ್ ಬತ್ತೆ. ಗೀತಾ ಸೆರೆತ್ತ ಸುಳಿಕ್ಕು ಬೋರ್ದು ಅಡಿಮೇಲ ಒಂದುಲ್ಲಲ್. ಶೀನಗ ಪಾರ್ಪೋದು ಕಡಲ್ಗ ಲಾಗಿಗ ಪನ್ನಗ ಕೈಟು ಎಣ್ಮ ತಿಂಗುಲ್ದ ಬಾಲೆ ಮುತ್ತು. ದಾದ ಮನ್ಪುನಿ ದಾದ ಮನ್ಪುನಿ. ಬಾಲಿನ ಪೊಯ್ಯಡು ಕುಲ್ಲಾದ ಬತ್ತಂಡ ಔಲಾ ಪರತೊಂದು ಬತ್ತದ ಕಡಲ್ಗ ಸೇರು. ಶೀನಗ ಇತ್ತೆ ದಿಕ್ಕೇ ತೋಜುಜಿ. ಗೀತಾ ಗೀತಾ ಪಣದು ಬೊಬ್ಬೆ ಪಾಡೊಂದು ಸೆರೆತ್ತ ಮುಡಿಪುಗುರ ಮಿತ್ತೊರ ಮರ್ಲಲೆಕ ಬಲಿತೊಂದುಲ್ಲೆ. ಓ ಅಪ್ಪೆ ಭಗವತಿಯೇ ಈಯೇ ಸಾದಿ ತೋಜಾವಡು ಪನೊಂದು ಬುಲಿತೊಂದುಲ್ಲೆ ಶೀನಿ. ಆಯನ ಬೊಬ್ಬೆ ಕಡಲ್ದ ಸೆರೆ ಆಕುನ ಪೆಟ್ಟಿಗು ಏರೆಗ್ಲ ಕೇನೊಂದಿಜ್ಜಿ. ಗೀತನ ತರೆ ಕೈ ತೋಜೊಂದುಂಡು. ಸೆರೆ ಅಲಿನ ಒಯ್ತೊಂದು ದೂರ ದೂರ ಹೋವೊಂದುಂಡು. ಪಕ್ಕ ಶೀನಗ ದಾದನ ಒಂಜಿ ತಾರೆಕ್ಕೆ ಪೊಗ್ಗುಣು. ಮಿತ್ ಪೊಯ್ಯೆಗ್ ಬಲ್ತೆ ಬಾಲಿನ ಬರಿಟ್ಟು ಕುಲ್ಲಾದ ಪಕ್ಕಪಕ್ಕ ಪೊಯ್ಯಡು ಒಂಜಿ ಗುಂಡಿ ಮಂತೆ. ಆ ಗುಂಡಿಡು ಬಾಲಿನ ಕುಲ್ಲಾದ ಐತ ಸೊಂಟ ಮುಟ್ಟ ಪೊಯ್ಯನು ನಿಗಿತ್ತೆ. ನನ ಬಾಲೆ ಅಲ್ತು ಮೆದ್ಕಂದು ಪನ್ಪುನ ಅಂದಾಜೆ ಅಣ್. ಇತ್ತೆ ಒಂದೇನು ಮಾತ ತೂದು ಬಾಲೆಲ ಜೋರುಡೆ ಬುಲ್ಪರೆ ಸುರುಮಲ್ತನು. ಶೀನೆ ಬಾಲಿನ ಬುಡ್ತು ಪಾರ್ ಪೋದು ಕಡಲ್ಗಲಾಗಿ. ಇತ್ತೆ ಸೆರೆತ್ತ ಪೆಟ್ಟಿಗ ದಾಲ ತೋಜೊಂದಿಜ್ಜಿ. ಆ ತೊರ್ತುಗು ಗೀತನು ಕಡಲ ಸುಮಾರು ದೂರ ಒಯ್ತೊಂದ್ ಪೋತುಣ್. ಆಂಡ ಸೆರೆತ್ತ ಮುಡಿಪುಡೆ ಪುಟ್ಟುದು ಬಲತಿನ ಶೀನೆ ಬುಡುವೆನ ಸರಿರೊಡಿತ್ತಿನ ಶಕುತಿನ್ ಪೂರ ಒಂಜಿ ಮಂತದ ನೀಂದೊಂದು ದುಂಬು ದುಂಬು ಪೋಯೇ ಶೀನೆ. ಆಂಡ ಸೆರೆ ಆಯನ ಗೀತನ ಕೈತಡೆ ಎತ್ತರೆ ಬುಡೊಂದಿಜ್ಜಿ. ಏತು ದುಂಬು ಪೋಯನ ಆತೆ ಪಿರದಕ್ಕೊಂದುಂಡು ಸೆರೆ. ವಿಧಿ ಶೀನನ ಬದುಕಡು ಇತ್ತೆ ಗೊಬ್ಬೊಂದುಂಡು. ಇತ್ತೆ ಮುಗಲಿ ಏರ್ದು ಬರ್ಸ ಬರ್ರೆ ಸುರುವಾಂಡು. ಆತನಗ
ഷെഡിത്തിന വസന്തണ്ണെ ഇല്ലടെ പോയരെന്ത് പിതാഡ്നഗ കടൽദ ബരിത്ത പൊയ്യട് ഒഞ്ചി നായി ദാദന തൂതു ജോറുടെ കൊരത്തൊന്നുണ്ടു. വസന്തണ്ണെ ദാദപ്പ ഒന്നു പണിത് അഞ്ചി വന്നഗ പൊയ്യട് അർദ്ധ കൗന്തുതു ബൊബ്ബെപ്പാടുന ബാല തോജിൻ പാറൊന്നു ബത്തേർ. ശീനന നായി ബാലദ കൈത്തലു ഉന്തോന്തു കൊരത്തൊന്നുണ്ടു. വസന്തണ്ണെ പൊയ്യന തെലപ്പാത് ബാലിന് ദെത്തേർ. ഇത്തെ നായി കടൽ ദഞ്ചി തൂതു കൊരപ്പരെ സുരുമന്തന് തൂനക ദൂരൊടു ഏറാ നീന്തുന തോജൊന്നുണ്ടു. ഇത്തെ വസന്തണ്ണഗ് മുൽപദാദന ആത്തണ് പണിത് അന്താജ ആപ്പുണ്ടു. അൽത്ത് ബാലൻ തട്ടൊന്തു ഷെഡുഗ് പാർബത്തത് പണ്ടിർ. ഔലിത്തിന മോനെ രാജേ സുരേസെ ഗംഗ്വണ്ണെ മാത്തെർല കടല ബരിക്ക് പാർബത്തിർ. തൂപ്പുനി ദാദ ഒരിയന ബെരിയെ ഒരി കടൽഗ് ജത്തിർ. ഏതേതോ ജീവ ഒരിത്തിന ജവനിരക്കുലു സെരത്ത പെട്ടിന് തൂവന്ത നീന്തിയർ. ഷീനന കൈത്തടെ എത്തിയർ. ബച്ചിത് പോത്തിന ഷീനെ ഗീതന ബഗെട്ട് പണ്ടേ. മാതെർല സേർത്ത് കടൽഡ് നാടിയർ. നീന്ത് നീന്തത് ആനക്കല്ല് തടെ എത്തനക ഗീത തിക്കിയൽ. ആണ്ട അലന ജൂവ കടിതിത്തണ്ട്. ആത്തു പോർത്താനക ഊരുകു ഊരെ കടല വരിട്ട് സേർണ്ട്. ഗീതന പുനനു പൊയ്യട് ജപ്പുടായർ. ഒഞ്ചിമേയിട്ട് ഷീനെ ജൂവപ്പ പുണ അതുപൂർദേ. ബാല ഗംഗോണ്ണന ബൊടിദിന കൈട്ട് ദമ്പു കട്ടുത് ബുൽത്തൊന്നുണ്ടു. ഉന്നേനു പൂര തൂനക എഞ്ചിന ക്ലിന വഞ്ചില പൊത്തു. ഊരുകു ഊരെ കണനീർ പാണ്ട്. ഏറ ഉച്ചിലക് സുദ്ധിമുട്ടായരെ ബൽത്തിർ. ഗോപാലണ്ണെ സൈക്കൽപ തൊന്തു മഞ്ചസരക് പോതു സ്റ്റേഷൻഗ് സുദ്ധിമുട്ടായർ. ഇഞ്ചിർദ് ഗീതന അപ്പെമ്മെ പലയെ ബത്ത് എത്തനക അഞ്ചിർദ് പോലീസ് ജീപ്പുല ബത്തൺ. ഷീനെ തരക്കാക്കൊന്തു ബുലിത്തൊന്നുല്ലേ. യാൻല ഗീതനൊട്ടുകെ പോപ്പെ എനനു ബുഡ്ലേ പനൊന്തു കടൽഗ് ലാഗ്യരെ ബലിത്തൊന്നുല്ലേ. രണ്ടു മൂജി ജന ആയന് പതത് ദീവൊന്നുല്ലേർ. ഗീതന അപ്പ്യമ്മന ബുലിപ്പു ബാനോഗെത്തതുണ്ട്. ബത്തിന പോലീസ് തക്കുലു ഉനിന് മാത്ത തൂതു മരണതെപ്പൊലിന്ത് അൽപ്പനെ ബരത് കൊറിയര്. കടല ബരിത്ത ജവനിർ ഗീതന പുണന് കരിയജ്ജരന ഇല്ലടെ കൊനയര്. ഊരു പൂര സൈത്തിനില്ലത സൂത്തകഥ ചായടുണ്ടു. മണിമമ്പുജ്ജി ഊര അച്ചമാർ ബത്തിർ. മാതെർല ബേജാർ നിങ്ങത് ദുമ്പുത കെലസുഗു ദുംബരിത്തിർ. കടല ബരിട്ടെ കാട്ടകൊറിയർ. മതിമലന ഐത്തൊടു ബൈദിന ഗീത. മതിമലന ഐത്തൊടെ ബാനുഗു പുകെ മണ്ണുക ബൊഞ്ഞായൽ. ഷീനെ സർവോല കലയൊന്നു തരക്ക് കൈതീത് ബുൽത്തൊന്നുല്ലേ. ഷീനൻ തൊണ്ട ആയനന എച്ചദിന ബതുക്കത് ഒരുവേന്ത് ഏരെഗ്ല പനിയരാപ്പുജി. ആ താനക ഗീതന പലയെ ബാലെ മുത്തുനു പതൊന്നു ഷീനന കൈത്തടെ പോപ്പെ. ബാവ ഈര് സമാധാന മന്തുനുടു. ദേ ഗീത പോയൾഡ അല്ല നെമ്പുനു ഇരെ മട്ടെള്ളു ഒരിത്തു പോത്തല്. ഈ ബാലദ മോനെത്തൂ താണ്ടല ദുഃഖ മറപ്പൊടുയിര്. പണിത് ബാലന് ഷീനന കൈക്ക് കൊറിയേ. ബാലന് തർക്കത് പതത് ഷീനെ ദുഃഖി ദുഃഖിത് ബുലിത്തേ. ജൂവനൊടു ഇനിമുട്ട നടത്തിന പൂര കനന നിജന ഒഞ്ചില തെരിയൊന്നിച്ചി. ആയന കന്നട് ജൂവ കലയിച്ചി. ഓടേനാ തൂവൊന്നുല്ലേ. ഗീതന പലയെ മെല്ല പുകയൽഗ കൈപ്പാടുതലക്കായേ. ഷീനെ ജൂവപ്പ പുണത്തലക്ക പൊയ്യട് ഒഞ്ചൊഞ്ചേ കാർ ഒയ്ത്തൊന്തു ബാലിന് പുകേൾഡ് പാടൊന്തു ഇല്ലതഞ്ചി നടത്തെ. ഇത്തെ ആയഗ് മുത്തുൻ ബുണ്ട ബേത്തെ ആസനെ എച്ചി. അപ്പെദാന്തി ബാലിന് എഞ്ച താങ്കുനി. ഐക്ക് മിരപ്പേര് ഓണ്ടു. ഷീനന തരട്ട് സാരഭഗത ചോദ്യലു ഉദിപ്പരെ സുറുവാണ്ട്. നന എഞ്ച നന എന്ന ബതുക്ക് എഞ്ച പൻപിനനെ ഷീനഗ് മല്ല ഒഞ്ചി പ്രശ്ന ആണ്ട്. ഗീതന ശുദ്ധത കെലസ ആയിനിട്ട അലന അപ്പ്യമ്മെ പലയെ ഇത്തത് ബൊക്കാക്കുലു അകൽന ഇല്ലടക്ക് പിതടിയർ. ബാലനിയാൻ താങ്കുവേ ആവന്ത. ഗീതന അപ്പെ പന്നക ബൊർച്ചി മാമി മുത്തുൻ ബുണ്ട എങ്ക് ജൂവനനെ എജ്ജി. ഏത് ബങ്ങാണ്ടല ബാലന് യാനെ താങ്കുവേ പണ്ടേ ഷീനെ. അഞ്ച ബാലൻ ബുടുതു അകുൽ പോയർ. ഷീനഗിത്തെ ബാലൻ താങ്കുനനെ ഒഞ്ചി സവാലാൺ. വെനിയരെ പോയരല ആപ്പുജി. ബാലന് തൂപ്പു നക്കുലിച്ചി. രാജകൊറിന നുപ്പു കരിയജ്ജരന ഇല്ല് ഈത്തെ ആണ്ട് ആയന ബതുക്ക്
ಇಂಚ ಉಪ್ಪುನಗ ಒಂಜಿ ದಿನ ಅಲ್ಪ ಬೊಂಬಾಯ್ಡು ಬರ್ಸೋಗು ವಸಂತಿನ ಗುರ್ಚಿಲು ಬೊಕ್ಕ ವಸಂತಿ ಮುರ್ಕ್ವೇರು ಸರ್ಕಾರದ ಬೋಟು ದಕ್ಕುಲು ಬತ್ತದು ವಸಂತಿನ ಬಚಾವು ಮಲ್ಪೇರು. ಆ ತಾನಗ ವಸಂತಿಗೆ ಕಣ್ಣು ಕತ್ತಲೆ ಪೋದು ಮತಿ ಕೆಟ್ಟಂಡು. ವಸಂತಿ ಕಣ್ಣು ಬುಲಾನಗ ಓಲಾ ಒಂಜಿ ಛತ್ರೊಡು ಉಲ್ಲಲ್ ಸುತ್ತಲ ಒಂಜಾತ್ ಜನಾಜೆ ತೋಂದಿರು. ಕುಲೊಂದು ನರಕೊಂದುಲ್ಲೆರು ಬುಲಿತೊಂದುಲ್ಲೆರು ಪೂರ ಒಲ್ಲದ ಬಾಯಿಗೆ ಬೋರ್ದು ಇಲ್ಲು ಬದುಕು ಕಲೆಯೊಂದಿನ ಕುಲು. ಕೇನುನ ಗತಿ ಇಜ್ಜಿ ಏರಾಕೊರ್ನ್ಯ ರೊಟ್ಟಿ ಏರಾಕೊರ್ನ್ಯ ಕುಂಟು ವಾ ಜಾತಿಲ ಇಜ್ಜಿ ವಾ ಬೇದಲ ಇಜ್ಜಿ ಮೂಲು ಮಾತೆರ್ಲ ಒಂಜೆ ವಸಂತಿಗು ಮೈಪೂರ ಕಿರಂಬರೆಸುರು ಆತುಂಡು. ಕುರ್ತೆಲ್ ಗಟರದ ನೀರಡು ಮುರ್ಕಿನ ವಸಂತಿಗು ಅವೆನ್ ನಿಂತು ನಿಂತು ವಾಂಕದೆ ಬರುಂದುಂಡು. ಈತು ಮಾತ ಆದ್ಲ ಎನನ ದೇವೇರ ದಾಯ ಬದುಕಾದಿರಪ್ಪ. ವಸಂತಿ ಇತ್ತೆ ಎತೆದೆತ್ತೊಂದುಲ್ಲೊಲು ಒಂಜೊಂಜಿ ಬ್ರೆಡ್ಡದ ತುಂಡುಗಾದು ಆಪುನ ಗಲಾಟೆ, ಪರ್ಪುನ ನೀರ್ಗಾದು ಒಯ್ತಾ ಪತ್ತ, ತುತ್ತುನ ಕುಂಟುಗಾದು ಗಲಾಟೆ. ಒಬ್ಬ ಈ ಜೀವನದ ಒಂಜಿ ಚಿತ್ರ ಮೋನೆನೆ. ವಸಂತಿ ದಿಕ್ಕೆ ತೋಜಂದಿಲೆಕ ಆತಲ್ ಆನಂದನ ಪತ್ತೆನೆ ಇಜ್ಜಿ. ಆಂಡ ಆನಂದೆ ಬಿತ್ತಿನ ಬಿತ್ತು ಅಲ್ಲ ಬಂಜಿರು ಕೊಡಿತೊಂದುಂಡು ಪನ್ಪುನ ಸಂಗತಿಲ ಇತ್ತೆ ವಸಂತಿಗೆ ಅಲ್ಪ ಗೊತ್ತಾಪುಣ್. ಛತ್ರಗು ಏರೇರೋ ಸಂಘ ಕೂಟದಕುಲು ತೆನಸು ಪತ್ತೊಂದು ಬತ್ತದು ಪಟ್ಟೊಂದುಲ್ಲೆರು. ಅಪಗ ಒಂಜಿ ದಿನ ವಸಂತಿಗೆ ಕರಿಯಜ್ಜರಣ ಮಗೆ ಉದಯಣ್ಣೆ ಅವಲು ತೂಯರೆ ತಿಕ್ಕಿಯರು. ಅಣ್ಣ ವಸಂತಿ ಒಂಜೆ ಉಸುಲುಡು ಬೊಬ್ಬೆ ಪಾಡಿಯಲು. ಉದಯಣ್ಣಗು ವಸಂತಿನ್ ತೋದು ಬಂಜಿ ಪೊತ್ತುಣ್. ಪಾರಂದು ಕೈತಡೆ ಬತ್ತಿರು. ವಸಂತಿನ ಕಣ್ಣನೀರು ಒರೆಸದು ಸಮಾಧಾನ ಮಲ್ತಿರು. ವಸಂತಿ ತಾನು ಅಡೆಮುಟ್ಟ ಎತ್ತಿನ ಪೂರ ಕತೆನ್ಲ ಪಂಡೊಲು. ಉದಯಣ್ಣೆ ಭಾರಿ ಬೇಜಾರು ಮಲ್ತೊಂಡಿರು. ವಸಂತಿ ಈನನ ಬುಲ್ಪೊಚ್ಚಿ ನಿಕ್ ಯಾನುಲ್ಲೆ ಬಲ ನಮ ಇತ್ತ ಇಲ್ಲಡೆ ಪೋಯ್ ಪಂಡೆರು. ವಸಂತಿಗು ಕತ್ತಲೆ ಕೋಣಿಡು ಒಂಜಿ ಮೆನ್ಪುರಿದ ಬೊಲ್ಪು ಮೆನ್ಕಿಲೆ ಕಾಂಡು. ವಸಂತಿ ಉದಯಣ್ಣನ ಬೆರಿಯೇ ದಾದರ್ದ ಅರ್ನ ಇಲ್ಲಡೆ ಬತ್ತಲ್. ಅರ್ನ ಬೊಡೆದಿ ಜೋಕುಲು ವಸಂತಿನ ಕತೆ ತೆರೆದು ಬೇಜಾರು ಮಲ್ತೊಂಡೆರು. ಮೂಲೆ ಉಪ್ಪುಲ ದಾದಾಂಡಲ ಒಂಜಿ ಸಾದಿ ದೇವೇರ್ ತೋಜಾವೇರು. ಉದಯಣ್ಣನ ಬೊಡೆದಿನ ಪಾತ್ರ ಕೇಂದು ವಸಂತಿ ಪನಿ ಸಮಾಧಾನ ಮಲ್ತೊಂಡರು. ಇತ್ತೆ ವಸಂತಿ ಉದಯಣ್ಣನ ಇಲ್ಲಡು ಇತ್ತದು ಅರೆನ ಆರೈಕೆಡು ಒಂಜಿ ಪೊಣ್ಣು ಬಾಲೆಗು ಅಪ್ಪೆ ಆಯಲ್. ಅರ್ನ ಇಲ್ಲದ ಬೇಲೆ ಮಲ್ತೊಂದು ಕುಡ ಒಂಜಿ ಬೇತನಾಲಿಲ್ಲದ ಬೇಲೆ ಮಲ್ಪರೆ ಸುರುಮಂತಲು. ವಸಂತಿ ಬೆನಂದೆ ಕುಲ್ಲು ತಿನ್ಪಿನ ಸ್ವಭಾವದಾಲತ್. ಉದಯಣ್ಣೆಲ ಅಲೆನ ಬೆಂದು ತಿನ್ಪುನ ಆಸೆಗೆ ಉಮೇದು ಕೊರಿಯರು. ಒರ ಮಾರ್ಕೆಟ್ಗೆ ಪೋಯಿನ ಪಗ ಅವಲು ಆನಂದನು ಆಯನ ದುಂಬುದ ಹಿಂದಿ ಪಾತೆರ್ನ ಬೊಡೆದಿ ಜೋಕುಲ್ ನೊಟ್ಟುಗು ತೂಯಲು ವಸಂತಿ. ಕೋಪ ತಡೆಯರೆ ತೀರಂದೆ ಪೇಂಟೆಡೆ ಸರಿ ನೆರಿಯಲ್. ತನ್ನ ಜೀವನನು ದಿಕ್ಕಾಪಾಲ್ ಮಲ್ತಿನ ಆನಂದಗ ಸಾಪದಿಯಲ್. ಆಂಟ ಆಯ ಉಂಜಿಲ ಕೇನಂದಿಲೆಕ ಸೀದ ಪೋಯಿ. ವಸಂತಿ ಬೇಜಾರಡೆ ಇಲ್ಲಡೆ ಬತ್ತಲ್. ಉದಯಣ್ಣಡ ಆನಂದಿತಿಕಿನ ಸಂಗತಿನ ಪಂಡಲು. ವಸಂತಿ ಈ ಆಯನ ಮದತದ್ ಬುಡು, ಮೂಲು ಕೆಲವು ಊರು ಬುಡ್ದು ಬತ್ತಿನಕ್ಲೆನ ಕತೆನೆ ಇಂಚ ಪಂಡ್ ಪಂಡಿರು. ವಸಂತಿ ಅಲೆನ ಹಣೆ ಬರನ ಎನ್ಯೊಂದು ಬುಲಿತಲ್. ಅಪಗ ಉದಯಣ್ಣೆ ಊರುದ ರಾಜನ ಕಾಕಜಿ ಬತ್ತಿತ್ತನು ವಸಂತಿ ಪಂಡೇರು. ಊರುದ ಪುದರ್ಕೆನ್ನಗ ವಸಂತಿನ ಮೋನೆಡೊಂಜಿ ಸಂತಸದ ಗಿರೆ ಮೂಡುಂಡು. ಊರುಡು ಮಾತ ಎಂಚ ಉಲ್ಲೆರ್ಗೆ ಅಣ್ಣ ವಸಂತಿ ಕೆನ್ನಗ ಉದಯಣ್ಣೆ ಶೀನನ ಕತೆನ ಬುಡ್ಪಾದ ಬುಡ್ಪಾದ ಪಂಡೇರು. ಅವೇನ್ ಕೇಂಡಿನ ವಸಂತಿ ಕರ್ಲು ಕಡಿನಂಗೆ ಬುಲ್ತಲು. ಶೀನನ ಬದುಕುಲ ಇಂಚಾಂಡ ದೇವೇರ ದಾಯಿ ಇಂಚ ಗೊಬ್ಬಾವಿರು. ವಸಂತಿ ಎತೆದೆತ್ತಲ್. ಆನಿ ರಾತ್ರಿ ಇಡೀ ವಸಂತಿ ನಿದ್ರೆ ಮಲ್ತಜಲ್. ಕಣ್ಣುಗು ನಿದ್ರೆ ಬೂರುಜಿ. ಶೀನಗು ದಾದಾಂಡಲ ಸಾಯ ಆವೋಡು. ಆಯೆ ಎಂಕಾದ ಜೈಲ್ಗೆ ಪೋಯಿನಾಯಿ ಇಂಚ ಪೂರ ಎನ್ನುವಲು ವಸಂತಿ. ಬೊಲ್ಪಾನಗ ಒಂಜಿ ನಿರ್ಧಾರಗು ಬತ್ತಲ್. ಮನಸ್ಸು ಗಟ್ಟಿ ಮಲ್ತೊಂದು ಉದಯಣ್ಣಡ ಪಾತೆರ್ಯರೆ ತಯಾರಾಯಲು. ಬೊಲ್ಪುಗು ಬೇಗಲಕ್ಕಿನ ವಸಂತಿ ಇಲ್ಲದ ಒರುವರದ ಬೇಲೆ ಆದ ಕಾಣೆದ ನಡಪುಗು ಪೋತಿನ ಉದಯಣ್ಣೆ ಬರ್ಪು ನೆನೆ ಕಾತೊಂದಿತ್ತಲ್. ಉದಯಣ್ಣೆ ಬತ್ತಿ ಲೆಕ್ಕನೆ ವಸಂತಿ ಅಲ್ಲ ಮನಸ್ತ ಸಂಕಲ್ಪನು ಉದಯಣ್ಣಡ ಪಂಡಲ್. ಅವಿನ್ ಕೇಂಡಿನ ಉದಯಣ್ಣಗ್ಲ ವಸಂತಿ ಪನ್ಪುನ ಸಮ ಅಂದು ತೋಜಿಂಡು. ಆನಿಯೇ
ಬಯ್ಯದ ರೈಲ್ಡು ಅಲ್ಲಿನ ಊರುಗು ಕಡಪುಡ್ನ ಅಟ್ಟಣೆ ಮಂತೆರು ಉದಯಣ್ಣೆ. ಮದುವೆ ಅದು ಬೊಂಬಾಯಿಗೆ ಬತ್ತಿನ ವಸಂತಿ 4 ವರ್ಷದ್ದು ಬೊಕ್ಕ ಊರುಗು ಪಿದಾಡೊಂದುಲ್ಲಲು. ಆಂಡ ವಸಂತಿನ ಕಣ್ಣು ಮೋನೆ ಮನಸ್ಸುಡ್ ವಾ ಒಂಜಿ ಸಂತೋಷಲ ಇಜ್ಜಿ. ಜೂವನದ ಕೈಪೇನ್ ಮಾತ ಪರ್ದು ಆಲಿತ್ತೆ ಒಂಜಿ ಕಲ್ಲುದ ಲೆಕ್ಕ ಆತಲು. ಮಧ್ಯಾಹ್ನ ದೊಂಬು ನೆತ್ತಿಗೇರುನ ಪೊರ್ತುಗು ವಸಂತಿ ಕುಡ್ಲಡ ರೈಲ್ ಜಪ್ಪೋಲು. ಇತ್ತೆ ವಸಂತಿ ದುಂಬುದಲೆಕ ದಾಲ ತೆರಿಯಂದಿನ ಕುಯ್ಯಂಗೇಲ್ ಮನಸ್ದಾಲತ್ತು. ಕಲ್ಲುದಲೆಕ ಗಟ್ಟಿ ಪಾದರಸತಲೆಕ ಚುರ್ಕಾತಲು. ಕುಡ್ಲಡ್ ಜತ್ತಿನಾಲು ಅವಳೆ ಮಂಜಿಸರಗ ಬರ್ಪುನ ರೈಲು ಉಂಡ ಅಂದ್ ಕೇಂದು ತೆರಿಯೊಂದು ಮಂಜಿಸರಗ ಬರ್ಪಿ ರೈಲ್ಗ ಕಾತದ ಕುಲ್ದು ರೈಲ್ಗ ಮಿತರಿಯಲು. ಮಧ್ಯಾಹ್ನ ಪಿಜರ್ನಗ ಬಂಜಿ ಬಡವುಡು ಚುರುಚುರು ಪನಿಯರೆ ಸುರುವಾಡು. ರೈಲ್ಡು ಮಾರುನ ಬನ್ಸದೆ ತೊಂದು ತಿಂದಲು. ಬಯ್ಯಾನಗ ಮಂಜುಸರಡು ರೈಲ್ ಜಪ್ಪುನಗ ವರ ಮೇಯ್ ಇರ್ಮೆನ ಆಡು. ಅಲ್ಪೊಡ್ದು ಸಾಲು ಒಂದು ದಿನ ರಿಚ್ಚದ ಕೈತಡೆ ಬತ್ತಲು. ಓ ಊರುಲ ಬದಲಾತಂಡು, ಮುಲ್ಪಲ ರಿಚ್ಚದ ಬೆನ್ಪಾಟ ಸುರು ಆತಂಡು. ಮನಸ್ಸುಡೆ ಎನ್ನುಂಡಲು. ಸಾಳ್ಡು ಏರಾಂಡ ಗುರ್ತದ ಮೋನೆ ಉಂಡ ಅಂದ ತೂನಗ ರಾಮಾಡಿದ ಶೇಖರನ್ನನ ಮೋನೆ ತೋಜಿನು. ಸೀದ ಪೋದು ಐಟ್ ಕುಲ್ಯಲ್ಲು. ಶೇಖರನ್ನಗ್ಲ ಹೊರಕ ವಸಂತಿನ ಗುರ್ತ ತಿಕ್ಕಜಿ. ವಸಂತಿಯೇ ಗುರ್ತ ಪಂಡಲು. ಶೇಖರಣ್ಣಗ ವರ್ಷ ಅವಂದಿನ ಪೊಡಿ ಬಾಲೇನ್ ಪತೊಂದು ವಸಂತಿ ಒರ್ತಿಯೇ ಬರ್ಪುನ ತೂದು ಆಚಿರಾಂಡ್. ರಿಕ್ಷ ಪಿದರ್ದ ಕನಿಸೀರ್ತದಂಚಿ ಬನ್ನಗ ಶೇಖರಣ್ಣೆ, ದಾನೆ ವಸಂತಿ ಒರ್ತಿಯೇ ಬರೊಂದುಲ್ಲ, ನಿನ್ನ ಕಂಡನೆ ಬೈದಿಜರ ಕೇಂಡಿರು. ವಸಂತಿ ಆನಂದನ ಕತೆನ್ ಪಂಡಲು. ಶೇಖರಣ್ಣೆ, ಛೇಛೆ, ನಿಕ್ಕ ಈತ ಮಾತ ಭಂಗ ಕೊರಿಯನ ಆ ಬೊಂಬಾಯಿದಾಯಿ ಒಂತೆ ಕೈಪೆಡೆ ಪಂಡೆರು. ಪಾತಿರೊಂದು ಊರು ಎತ್ತಿನನೆ ಗೊತ್ತಾಯಿಜಿ. ವಸಂತಿ ಒಲ್ಪ ಜಪ್ಪುವ ಶೇಖರನ್ನೆ ಪನ್ನಗ ವಸಂತಿಗು ವರಾನೆ ಅಕಲ್ಬತ್ತಿಲ ಕಾಂಡು. ಇತ್ತೆ ಒಲ್ಪ ಜಪ್ಪುನು ಒಂದು ಆಲೋಚನೆ ಬೂರಿಯಲು ವಸಂತಿ.

0: ಈತೆ ನಟ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೆರೆನ ಕಡಲಮುತ್ತು ಕಾದಂಬರಿದ ಸ್ವರಸರಪೊಳಿ
1: ಸರೆ ಪತ್ತುಂಜಿ ಕೇಂಡರು
0: ಇನಿತ ಸರೆಕ್ ಸ್ವರಕೊರಿನಾರು ಗಾಯತ್ರಿ ನಾನಿಲ್.

ಇನಿತ ತುಳು ಪ್ರಸಾರ ಈಡೆಗೆ ಮುಗಿಯೊಂದುಂಡು. ನನಂಜಿ ಪ್ರಸಾರಡು ನನರತಿಕ್ಕಗ ಮಾತೆರೆಗಿಲ ಸೋಲ್ಮೆಲು ಕೇನಂದುಪ್ಪುಲೆ ರೇಡಿಯೋ ಸಾರಂಗ್ 107.8 FM ಉಂದು ರಂಗ ರಂಗದ ಬದುಕು.

ಬರ್ತೇನೆ ಆಯ್ತಾ? ಕೆಲವೊಂಚಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬರ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
0: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
0: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕೇಳುಗರೆ ಕೇಳ್ತಾ ಇರೋದು ಇದು ರೇಡಿ ಸಾರುಂಕುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫ್ ಕುತ್ತಾರ್. ಕೇಳುಗರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಬೇಗ ಆಗುವ, ಸುಲಭವಾದ ಮತ್ತು ಎಲ್ಲರಿಗೂ ಇಷ್ಟವಾಗುವಂತಹ ತ್ವರಿತ ಪನ್ನೀರ್ ಬುರ್ಜಿ, ಅಂದರೆ ಕ್ವಿಕ್ ಪನ್ನೀರ್ ಬುರ್ಜಿ, ಅದರ ರೆಸಿಪಿಯನ್ನ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಇದು ಸಸ್ಯಾಹಾರಿಗಳಿಗೆ ಉತ್ತಮ ಆಯ್ಕೆ ಮತ್ತು ಚಪಾತಿ, ಪರೋಟ ಅಥವಾ ಬ್ರೆಡ್ ಜೊತೆಗೆ ಚೆನ್ನಾಗಿ ಹೊಂದುತ್ತೆ. ತ್ವರಿತ ಪನ್ನೀರ್ ಬುರ್ಜಿ, ಕ್ವಿಕ್ ಪನ್ನೀರ್ ಬುರ್ಜಿಯ ಸಮಯ 10 ನಿಮಿಷಗಳು, ಪೂರ್ವ ಸಿದ್ಧತಾ ಸಮಯ 5 ನಿಮಿಷ, ಅಡುಗೆಗೆ ಸಮಯ 5 ನಿಮಿಷ. ತ್ವರಿತ ಪನ್ನೀರ್ ಬುರ್ಜಿ ಮಾಡಲು ಬೇಕಾಗುವ ಸಾಮಗ್ರಿ: ಪನ್ನೀರ್ ತುರಿದ ಅಥವಾ ಸಣ್ಣಗೆ 100 ಗ್ರಾಂ, ಈರುಳ್ಳಿ 1 ಮಧ್ಯಮ ಗಾತ್ರದ್ದು, ಟೊಮೆಟೊ 1 ಮಧ್ಯಮ ಗಾತ್ರದ್ದು, ಹಸಿಮೆಣಸಿನಕಾಯಿ ಸಣ್ಣಗೆ, ಖಾರಕ್ಕೆ ತಕ್ಕಂತೆ 1 ಅಥವಾ 2, ಎಣ್ಣೆ ಅಥವಾ ಬೆಣ್ಣೆ 2 ಚಮಚ, ಜೀರಿಗೆ 1/2 ಚಮಚ, ಅರಿಶಿನ ಪುಡಿ 1/4 ಚಮಚ, ಗರಂ ಮಸಾಲ 1/2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು 2 ಚಮಚ. ಮಾಡುವ ವಿಧಾನ: 1 ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆಯನ್ನು ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಜೀರಿಗೆ ಹಾಕಿ. ಜೀರಿಗೆ ಚಟಪಟ ಎಂದ ಕೂಡಲೇ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಸೇರಿಸಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೂ ಹುರಿಯಿರಿ. ಈಗ ಟೊಮೆಟೊ ಸೇರಿಸಿ. ಟೊಮೆಟೊ ಮೆತ್ತಗಾಗುವವರೆಗೆ ಚೆನ್ನಾಗಿ ಹುರಿಯಿರಿ. ಇದಕ್ಕೆ ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಉಪ್ಪನ್ನು ಸೇರಿಸಿ. ಎಲ್ಲವನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಮಸಾಲ ಸುವಾಸನೆ ಬರುವವರೆಗೆ 30 ಸೆಕೆಂಡುಗಳ ಕಾಲ ಹುರಿಯಿರಿ. ನಂತರ ತುರಿದ ಪುಡಿ ಮಾಡಿದ ಪನ್ನೀರನ್ನು ಸೇರಿಸಿ. ಮಸಾಲ ಪನ್ನೀರಿಗೆ ಚೆನ್ನಾಗಿ ಹಿಡಿಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ. ಪನ್ನೀರನ್ನು 1-2 ನಿಮಿಷ ಬೇಯಿಸಿ, ನಂತರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿ. ಈಗ ನಿಮ್ಮ ಬಿಸಿ ಬಿಸಿ ತ್ವರಿತ ಪನ್ನೀರ್ ಬುರ್ಜಿ ಸಿದ್ಧ. ಇದನ್ನು ಚಪಾತಿ, ಪರೋಟ ಅಥವಾ ಬ್ರೆಡ್ ಟೋಸ್ಟ್ ಜೊತೆಗೆ ತಕ್ಷಣ ಸವಿಯಬಹುದು. ಹಾಗೆಯೇ ಕೇಳುಗರೆ, 10 ನಿಮಿಷದಲ್ಲಿ ತಯಾರಿಸಬಹುದಾದ ಮತ್ತೊಂದು ಜನಪ್ರಿಯ ಮತ್ತು ಸುಲಭ ರೆಸಿಪಿಯನ್ನು ಹೇಳಿಕೊಡ್ತಿದ್ದೀನಿ. ಈ ಬಾರಿ ದಕ್ಷಿಣ ಭಾರತದ ಪ್ರಸಿದ್ಧ ತಿಂಡಿ ದಿಢೀರ್ ಅವಲಕ್ಕಿ ಒಗ್ಗರಣೆ. ಇದನ್ನು ತಯಾರಿಸಲಿಕ್ಕೆ ಹೆಚ್ಚು ಸಾಮಗ್ರಿ ಬೇಕು ಅಂತ ಇಲ್ಲ, ಹಾಗಾಗಿ ಅಡುಗೆ ಮನೆಯಲ್ಲಿ ಇದನ್ನು ಸುಲಭವಾಗಿ ಮಾಡಬಹುದು. ಇದಕ್ಕೆ ಸಮಯ 10 ನಿಮಿಷ, ಪೂರ್ವ ಸಿದ್ಧತಾ ಸಮಯ 3 ನಿಮಿಷ, ಅಡುಗೆ ಸಮಯ 7 ನಿಮಿಷ. 1.5 ಕಪ್ ದಪ್ಪ ಅವಲಕ್ಕಿ, 2 ಚಮಚ ಎಣ್ಣೆ, 1/2 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, 2 ಚಮಚ ಕಡಲೆ ಬೀಜ, 1 ಚಮಚ ಕಡಲೆಬೇಳೆ, ಕರಿಬೇವು 6-8 ಎಲೆ, ಹಸಿಮೆಣಸಿನಕಾಯಿ, ಖಾರಕ್ಕೆ ತಕ್ಕಂತೆ 1 ಅಥವಾ 2, ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು 1/2 ಮಧ್ಯಮ ಗಾತ್ರದ್ದು, ಅರಿಶಿನ ಪುಡಿ 1/4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆರಸ 1/2 ಚಮಚ, ಅಲಂಕಾರಕ್ಕೆ ಬೇಕಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಮಾಡುವ ವಿಧಾನ: 1 ದೊಡ್ಡ ಪಾತ್ರೆಗೆ ಅವಲಕ್ಕಿಯನ್ನು ಹಾಕಬೇಕು. ಅವಲಕ್ಕಿಯನ್ನು 1 ಬಾರಿ ನೀರಿನಲ್ಲಿ ಹಾಕಿ ತಕ್ಷಣವೇ ನೀರನ್ನು ಬಸಿದು ಹಾಕಬೇಕು. ಅಂದರೆ ಅಲ್ಲಿ ಅವಲಕ್ಕಿ ಮೆತ್ತಗಾಗಬಾರದು, ಹೀಗಾಗಿ ನೆನೆಸುವ ಅಗತ್ಯವಿಲ್ಲ, ಕೇವಲ ತೊಳೆಯಬಹುದು. ತೊಳೆದ ಅವಲಕ್ಕಿಗೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಹಾಗೆ ಇಡಬೇಕು. 1 ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಿ ಅವು ಸಿಡಿಯಲು ಪ್ರಾರಂಭಿಸಿದ ಕೂಡಲೇ ಕಡಲೆಬೇಳೆ ಮತ್ತು ಕಡಲೆ ಬೀಜವನ್ನು ಸೇರಿಸಿ. ಕಡಲೆ ಬೀಜ ಸ್ವಲ್ಪ ಕೆಂಪಗಾದ ನಂತರ ಕರಿಬೇವು ಮತ್ತು ಹಸಿಮೆಣಸಿನಕಾಯಿಯನ್ನು ಸೇರಿಸಿ. ಈಗ ಈರುಳ್ಳಿಯನ್ನು ಸೇರಿಸಬಹುದು. ಈರುಳ್ಳಿ ತಿಳಿ ಗುಲಾಬಿ ಬಣ್ಣಕ್ಕೆ ಬರುವವರೆಗೂ ಅಥವಾ ಮೆತ್ತಗಾಗುವವರೆಗೂ ಹುರಿಯಿರಿ. ಬಾಣಲೆಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಸಿದ್ಧಪಡಿಸಿದ ಅವಲಕ್ಕಿ ಮಿಶ್ರಣವನ್ನು ಸೇರಿಸಿ. ಎಲ್ಲವೂ ಚೆನ್ನಾಗಿ ಬೆರೆಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ. ಈ ಹಂತದಲ್ಲಿ ಉಪ್ಪು ನೋಡಿಕೊಂಡು ಬೇಕಿದ್ರೆ ಸೇರಿಸಿ. 1 ನಿಮಿಷ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಇರಿಸಿ.
ಇದರಿಂದ ಅವಲಕ್ಕಿ ಒಗ್ಗರಣೆಯ ರುಚಿಯನ್ನು ಹೀರಿಕೊಳ್ಳುತ್ತೆ. ಮುಚ್ಚಳ ತೆಗೆದು ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತುರಿದ ತೆಂಗಿನಕಾಯಿಯನ್ನು ಹಾಕಿ ಅಲಂಕರಿಸಬಹುದು. ಈಗ ರುಚಿಯಾದ ಮತ್ತು ಆರೋಗ್ಯಕರವಾದ ದಿಢೀರ್ ಅವಲಕ್ಕಿ ಒಗ್ಗರಣೆ ಸಿದ್ಧವಾಗಿದೆ. ಆದರೆ ಒಂದು ನೆನಪಿಡಿ, ಅವಲಕ್ಕಿಯನ್ನು ನೀರಿನಲ್ಲಿ ಹೆಚ್ಚು ಹೊತ್ತು ನೆನೆಸಿದರೆ ಮೆತ್ತಗಾಗುತ್ತೆ, ಕೇವಲ ಒಮ್ಮೆ ತೊಳೆದರೆ ಸಾಕು. ಹಾಗೆ ಕೇಳುಗರೆ, ಇನ್ನೊಂದು ರೆಸಿಪಿ ಸಿಹಿ ತಿಂಡಿಯ ಬಗ್ಗೆ. ಇದನ್ನು ತಯಾರಿಸಲಿಕ್ಕೆ ತುಂಬ ಸುಲಭ ಮತ್ತು ಹಬ್ಬಗಳ ಸಮಯದಲ್ಲೂ ತಕ್ಷಣ ಮಾಡಬಹುದು. ಇದರ ಹೆಸರು ಇನ್ಸ್ಟಂಟ್ ಕೋಕೋನಟ್ ಲಡ್ಡು, ಅಂದರೆ ದಿಢೀರ್ ತೆಂಗಿನಕಾಯಿ ಲಡ್ಡು. ಇದರ ಸಮಯ 10 ನಿಮಿಷ, ಪೂರ್ವ ಸಿದ್ಧತಾ ಸಮಯ 2 ನಿಮಿಷ, ಅಡುಗೆ ಸಮಯ 8 ನಿಮಿಷ. ಇದಕ್ಕೆ ಬೇಕಾಗುವ ಸಾಮಗ್ರಿ: 1.5 ಕಪ್ ಒಣ ತೆಂಗಿನಕಾಯಿ ತುರಿ, 1/2 ಕಪ್ ಹಾಲು, 1/2 ಕಪ್ ಸಕ್ಕರೆ, 1/2 ಕಪ್ ಹಾಲಿನ ಪುಡಿ, 1/4 ಚಮಚ ಏಲಕ್ಕಿ ಪುಡಿ, 1 ಚಮಚ ತುಪ್ಪ. ಅಲಂಕಾರಕ್ಕೆ ಬೇಕಾಗಿ ಗೋಡಂಬಿ ಅಥವಾ ಬಾದಾಮಿ. ಇದನ್ನು ಮಾಡುವ ವಿಧಾನ: 1 ನಾನ್ಸ್ಟಿಕ್ ಬಾಣಲೆಗೆ ತುಪ್ಪ ಹಾಕಿ ಬಿಸಿ ಮಾಡಿ. ತುಪ್ಪ ಕರಗಿದ ನಂತರ ಒಣ ತೆಂಗಿನಕಾಯಿ ತುರಿಯನ್ನು ಹಾಕಿ. ಇದನ್ನು ಸುಮಾರು 1-2 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಹುರಿಯಿರಿ. ಅಂದರೆ ಬಣ್ಣ ಬದಲಾಗಬಾರದು, ತೆಂಗಿನಕಾಯಿಯ ಹಸಿ ವಾಸನೆ ಹೋದರೆ ಮಾತ್ರ ಸಾಕು. ಈಗ ಬಿಸಿ ಮಾಡಿದ ಬಾಣಲೆಗೆ ಹಾಲು ಮತ್ತು ಸಕ್ಕರೆಯನ್ನು ಸೇರಿಸಿ. ಸಕ್ಕರೆ ಸಂಪೂರ್ಣವಾಗಿ ಕರಗಿ ಮಿಶ್ರಣವು ಗಟ್ಟಿಯಾಗಲು ಪ್ರಾರಂಭವಾಗುವವರೆಗೆ ಚೆನ್ನಾಗಿ ಮಿಶ್ರಣ ಮಾಡುತ್ತಾ ಇರಿ. ಅಂದರೆ ಸುಮಾರು 3-4 ನಿಮಿಷ. ಈ ಹಂತದಲ್ಲಿ ನಿಮ್ಮಲ್ಲಿ ಹಾಲಿನ ಪುಡಿ ಇದ್ದರೆ ಅದನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿ. ಹಾಲಿನ ಪುಡಿ ಹಾಕುವುದರಿಂದ ಲಡ್ಡು ಹೆಚ್ಚು ರುಚಿಯಾಗುತ್ತೆ ಮತ್ತು ಬೇಗ ಗಟ್ಟಿಯಾಗುತ್ತೆ. ಇನ್ನು ಮಿಶ್ರಣವು ಬಾಣಲೆಯಿಂದ ಬೇರ್ಪಡಲು ಪ್ರಾರಂಭಿಸಿದಾಗ, ಒಂದು ಉಂಡೆ ಕಟ್ಟಲು ಬರುವಷ್ಟು ಗಟ್ಟಿಯಾದಾಗ ಒಲೆಯನ್ನು ಆಫ್ ಮಾಡಿ. ಇದಕ್ಕೆ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಮಿಶ್ರಣವನ್ನು ತಟ್ಟೆಗೆ ಹಾಕಿ ಸ್ವಲ್ಪ ಆರಲು ಬಿಡಿ. ಕೈ ಸುಡದಷ್ಟು ಬಿಸಿ ಇದ್ದರೆ ಸಾಕು. ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಮಿಶ್ರಣವನ್ನು ಸಣ್ಣ ಸಣ್ಣ ಭಾಗವನ್ನಾಗಿ ತೆಗೆದುಕೊಂಡು ಗಟ್ಟಿಯಾದ ಲಡ್ಡುಗಳಾಗಿ ಸುತ್ತಿ. ಪ್ರತಿ ಲಡ್ಡು ಮೇಲೆ ಒಂದು ಗೋಡಂಬಿ ಅಥವಾ ಬಾದಾಮಿ ಇಟ್ಟು ಅಲಂಕರಿಸಿ. ಹೆಚ್ಚು ಸುಂದರವಾಗಿ ಕಾಣಲಿಕ್ಕೆ ಕಟ್ಟಿದ ಲಡ್ಡುವನ್ನು ಒಣ ತೆಂಗಿನಕಾಯಿ ತುರಿಯಲ್ಲಿ ಹೊರಗೆ ಲೇಪಿಸಬಹುದು. ಈಗ ಕೇವಲ 10 ನಿಮಿಷದಲ್ಲಿ ರುಚಿಯಾದ ದಿಢೀರ್ ತೆಂಗಿನಕಾಯಿ ಲಡ್ಡು ಸಿದ್ಧ. ಇದನ್ನು ತಕ್ಷಣವೇ ತಿನ್ನಲು ಕೂಡ ಕೊಡಬಹುದು. ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟವಾಗುವಂತಹ ಸಿಹಿ ತಿಂಡಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ 3 ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಇನ್ನಷ್ಟು ರೆಸಿಪಿಯೊಂದಿಗೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ನಿಂಗದ ದಿನ ಸಾಮ ತರ ತರ

ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರುವುದು ನಾನು ನಿಮ್ಮ RJ ಸೈಫುಲ್ಲಕುತ್ತ. ಮಧುರ ಗಜಲ್ ಗೀತೆಯಿಂದ ಪ್ರಸಿದ್ಧರಾಗಿರುವಂತಹ ಪಂಕಜ ಉದಾಸ್ ಭಾರತೀಯ ಚಿತ್ರರಂಗದ ಒಬ್ಬ ಪ್ರಮುಖ ಹೃದಯ ಸ್ಪರ್ಶಿ ಗಾಯಕ. ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಸ್ಪರ್ಶ ಚಿತ್ರದಲ್ಲಿನ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡು ಇಂದಿಗೂ ಕೂಡ ಕನ್ನಡ ಸಿನಿಪ್ರಿಯರ ಮನದಲ್ಲಿ ಹಸಿರಾಗಿದೆ. ಹೆಚ್ಚಾಗಿ ಇವರು ಹಿಂದಿ ಚಿತ್ರಗೀತೆಗಳು ಮತ್ತು ಗಜಲ್ ಹಾಡುಗಳನ್ನು ಹಾಡುವಂತ ಇವರು ಹಾಡಿನಿಂದಲೇ ತುಂಬಾ ಪ್ರಸಿದ್ಧಿ ಪಡೆದಂತವರು. ಇದೀಗ ಕಾರ್ಯಕ್ರಮದಲ್ಲಿ ಅವರ ಒಂದು ಹಾಡು ಆಪು ಜಿನಿಗೆ ಕರೀಬು ಹೋತೆ ಹೇ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಪಂಕಜ ಉದಾಸ್ ಮತ್ತು ನೂರ್ ನಾರಾವಿ. ಹಾಗೆಯೇ ಹಾಡಿದವರು ಪಂಕಜ ಉದಾಸ್.

ಆಪ್ ಜಿನ್ಗೆ ಕರೀಬು ಹೋತೆ ಹೇ ತುಂಬಾ ಅದ್ಭುತವಾದ ಹಾಡನ್ನ ಕೇಳ್ತಾ ಬಂದ್ರಿ. ಪಂಕಜುದಾಸ್ ಅವರು ಮೇ 17, 1951 ಗುಜರಾತ್ನ ಜಟ್ಪುರದಲ್ಲಿ ಜನಿಸ್ತಾರೆ. 1980 ಆಹತ್ ಎಂಬ ಹೆಸರಿನ ಗಜಲ್ ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ. ಬಾಲಿವುಡ್ನಲ್ಲಿ ಸಂಜಯ್ ದತ್ ಅವರ ನಾಮ್ ಚಿತ್ರಕ್ಕಾಗಿ ಚಿತ್ತಿ ಆಯಿ ಹೇ ಎಂಬ ಟ್ರ್ಯಾಕ್ ಅನ್ನು ಕೂಡ ಹಾಡ್ತಾರೆ. ಈ ಹಾಡನ್ನು ಜನ ಇಂದಿಗೂ ಕೂಡ ಗುಣುಗ್ತಾ ಇರ್ತಾರೆ. ಪಂಕಜ್ ಅವರು ಹಲವಾರು ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತನ್ನದೇ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡಿದ್ದಾರೆ. ಇದೀಗ ಅವರ ಮತ್ತೊಂದು ಹಾಡು ಏಕ್ ತರಫು ಉಸ್ಕಾಕರ್. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಜಫರ್ ಗೋರಖ್ಪುರಿ. ಹಾಡಿದವರು ಪಂಕಜು.

ಪಂಕಜುದಾಸ್ ಅವರು ಸಿನಿಮಾ ಹಾಡುಗಳ ಜೊತೆಗೆ ಅನೇಕ ಲೈವ್ ಸಂಗೀತ ಕಚೇರಿಯನ್ನು ನೀಡಿ ಸಂಗೀತ ಪ್ರಿಯರ ಮನಗೆಲ್ಲುತ್ತಾರೆ. ಅದವರ ಜನಪ್ರಿಯತೆಯನ್ನು ಕೂಡ ಒಂದು ಕಡೆ ಹೆಚ್ಚಿಸುತ್ತೆ. ಪಂಕಜುದಾಸ್ ಅವರು ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಜೊತೆಗೆ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಕೂಡ ಪಂಕಜ್ ಅವರು ತನ್ನದಾಗಿಸಿಕೊಳ್ತಾರೆ. 1989 ಅವರು ನಬೀಲಿ ಎಂಬ ಆಲ್ಬಮ್ ಅನ್ನು ಬಿಡುಗಡೆ ಮಾಡ್ತಾರೆ. ಇದು ಅವರ ಅತಿ ಹೆಚ್ಚು ಮಾರಾಟವಾದ ಆಲ್ಬಮ್ಗಳಲ್ಲಿ ಒಂದು. ಇದರ ಮೊದಲ ಕಾಪಿ ಹರಾಜಿನಲ್ಲಿ 1,00,000 ಮಾರಾಟವಾಗುತ್ತೆ. ಇದರಲ್ಲಿ ಬಂದ ಹಣವನ್ನು ಅವರು ಕ್ಯಾನ್ಸರ್ ರೋಗಿಗಳ ಸಹಾಯ ಸಂಘಕ್ಕೆ ನೀಡ್ತಾರೆ. ಇದೀಗ ಅವರ ಮತ್ತೊಂದು ಹಾಡು ತೋಡಿ ದೂರು ಸಾತು ಚಲೋ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಅಹಮದ್ ಫರಾಜ್, ಹಾಡಿದವರು ಪಂಕಜುದಾಸ್.

ಹತೋಡಿ ದೂರು ಸಾತು ಚಲೋ ತುಂಬ ಅದ್ಭುತವಾದ ಸಾಹಿತ್ಯ. ಹಾಗೆ ತುಂಬ ಚೆನ್ನಾಗಿ ಪಂಕಜುದಾಸ್ ಅವರು ಹಾಡಿದ್ದಾರೆ. ಪಂಕಜುದಾಸ್ ಅವರು ಕೇವಲ ಹಿಂದಿ ಚಿತ್ರಗೀತೆಗೆ ಮಾತ್ರ ಅಲ್ಲ, ಒಂದಿಷ್ಟು ಕನ್ನಡ ಹಾಡುಗಳನ್ನು ಕೂಡ ಹಾಡಿದ್ದಾರೆ. 1999 ತೆರೆಗೆ ಬಂದ ಕನ್ನಡದ ಸ್ಪರ್ಶ ಸಿನಿಮಾ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡು, ಹಾಗೆಯೇ ಬರೆಯದ ಮೌನದ ಕವಿತೆ, ಈ ಹಾಡುಗಳನ್ನು ಪಂಕಜುದಾಸ್ ಅವರು ಹಾಡಿದರು. ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದ ಸ್ಪರ್ಶ ಚಿತ್ರದಲ್ಲಿ ಕಿಚ್ಚ ಸುದೀಪ್, ರೇಖಾ, ಸುಧಾರಾಣಿ ಮುಂತಾದವರು ಕೂಡ ನಟಿಸಿದರು. ತುಂಬ ಅದ್ಭುತವಾದ ಹಾಡುಗಳನ್ನು ಹಾಡ್ತಾ ಬಂದಿರುವ ಪಂಕಜುದಾಸ್ ಅವರು ಒಂದಿಷ್ಟು ಅನಾರೋಗ್ಯದಿಂದ ಕೂಡ ಬಳಲ್ತಾ ಇದ್ರು. 2024 ಫೆಬ್ರವರಿ 26 ಅವರು ಕೊನೆಯುಸಿರೆಳಿತಾರೆ. ಪತ್ನಿ ಇಬ್ಬರು ಮಕ್ಕಳನ್ನು ಅಗಲಿ ಪಂಕಜ್ ಅವರು ಇಹಲೋಕ ತ್ಯಜಿಸ್ತಾರೆ. ಅವರು ಹಾಡಿರುವಂತಹ ಮತ್ತೊಂದು ಹಾಡು ದುಃಖ ಸುಖತ ಏಕ ಸಬಕ, ಸಾಹಿತ್ಯ ಜಫರ್ ಗೋರಖ್ಪುರಿ, ಹಾಡಿದವರು ಪಂಕಜುದಾಸ್.

ಹಲೋ ಹಾಯ್ ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM. ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 3:03 ಆಗ್ತಾ ಇದೆ. ಇವತ್ತಿನ ಭಕ್ತಿಗೀತೆ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಯಾವತ್ತೂ ಕೂಡ ನಮ್ಮ ಕಾರ್ಯಕ್ರಮ ಒಲವಿನ ಹಾಡು ಕಾರ್ಯಕ್ರಮ ಆಗಿರುತ್ತೆ. ಆದರೆ ಒಲವು ಅಂತ ತಕ್ಷಣ ನಮಗೆ ನೆನಪಾಗುವುದು ಪ್ರೀತಿ, ಪ್ರೇಮ, ಹರಿಯದ ಒಲವು ಈ ರೀತಿ. ಆದರೆ ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಮಿಗಿಲಾದ ಮತ್ತೊಂದು ಪವಿತ್ರವಾದ ಮತ್ತೊಂದು ಒಲವಿದೆ. ಅದೇ ದೈವ ಒಲವು ಅಥವಾ ಭಕ್ತಿಯಿಂದ ಕೂಡ ನಾವು ಹೇಳ್ತೀವಿ. ಯಾವಾಗ ನಮ್ಮ ಮನಸ್ಸು ಆ ಭಗವಂತನ ನಾಮಸ್ಮರಣೆಯಲ್ಲಿ ಲೀನವಾಗುತ್ತೋ ಆಗ ಸಿಗುವಂತಹ ಆನಂದವೂ ಕೂಡ ಬೇರೆ ಅಲ್ವಾ. ಇವತ್ತಿನ ನಮ್ಮ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಆ ರೀತಿಯ ಒಂದು ಲೋಕಕ್ಕೆ ಹೋಗೋಣ. ಸೊ ಹಾಗೆಯೇ ಆ ಒಂದು ನಿಮ್ಮ ನೆಚ್ಚಿನ ಭಕ್ತಿಗೀತೆಗಳ ಮೂಲಕ ಇವತ್ತಿನ ಸಂಚಿಕೆಯನ್ನು ಕೂಡ ಭಕ್ತಿರಸದಲ್ಲಿ ನಾವು ಮುಳುಗಿಸೋಣ ಅಂತ ಹೇಳುತ್ತಾ, ಹಾಗೆಯೇ ನಿಮಗೆ ಇಷ್ಟವಾಗಿರುವಂತಹ, ನೀವು ಕೇಳಲು ಬಯಸುವಂತಹ ಭಕ್ತಿಗೀತೆಯನ್ನು ನಮ್ಮ ಜೊತೆಗೆ ನೀವು ಕರೆ ಮಾಡಿ ಕೇಳ್ಬೋದು. 6364240499 ಈ ಒಂದು ಸಂಖ್ಯೆಗೆ ನಿಮ್ಮ ಇಷ್ಟವಾದ ಭಕ್ತಿಗೀತೆಯನ್ನು ಖಂಡಿತವಾಗಿಯೂ ಕೂಡ ಕೇಳಬಹುದು ಅನ್ನೋದನ್ನು ಕೂಡ ಹೇಳುತ್ತಾ ಮೊದಲ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ,

0: ಊಟ ಎಲ್ಲ ಆಯ್ತಾ?
1: ಊಟ ನಾವು ಮಂಗಳಾದೇವಿ ಟೆಂಪಲ್ ಹೋಗಿದ್ವಿ.
0: ಮಂಗಳದೇವಿ ದೇವಸ್ಥಾನದಲ್ಲ?
1: ಮಂಗಳಾದೇವಿ ದೇವಸ್ಥಾನದಲ್ಲಿ ಶುಕ್ರವಾರ.
0: ಅಂದ್ರೆ ಶುಕ್ರವಾರ ಯಾವತ್ತೂ ಕೂಡ ದೇವಸ್ಥಾನದಲ್ಲಿ ಊಟ ಇರುತ್ತಾ ಅಥವಾ ಪ್ರತಿದಿನ ಕೂಡ ಇರುತ್ತೆ?
1: ಪ್ರತಿ ಶುಕ್ರವಾರ ಉಂಟು.
0: ಪ್ರತಿ ಶುಕ್ರವಾರ ಇರುತ್ತೆ.
1: ಪ್ರತಿ ಇವತ್ತು ಜನ ಜಾಸ್ತಿ, ಟೂರಿಸ್ಟ್ನವರು ಜಾಸ್ತಿ. ಐಎಸ್
0: ಓಹೋ, ತುಂಬಾ ಮಂದಿ ಇದ್ರು.
1: ತುಂಬಾ ಮಂದಿ.
0: ಅಂದ್ರೆ ಯಾವ ರೀತಿಯ ಊಟ ಇರುತ್ತೆ?
1: ಊಟ ಅದೇ ಒಂದು ಸಾಂಬಾರು ಸಾರು
0: ಮೊಸರನ್ನ ತರ,
1: ಉಪ್ಪಿನಕಾಯಿ ಪಾಯಸ.
0: ಹೌದಲ್ವಾ? ಅಂದ್ರೆ ಒಂದು ಅಂದಾಜು ಪ್ರಕಾರ ಮಂಗಳ ದೇವಿ ದೇವಸ್ಥಾನಕ್ಕೆ ಪ್ರತಿನಿತ್ಯ ಎಷ್ಟು ಮಂದಿ ಬರಬಹುದು ಭಕ್ತರು?
1: ಶುಕ್ರವಾರ ಒಂದು 2,000 2,500 ಜನ ಬರ್ತದೆ.
0: ಓಹೋ, ಹೌದಾ?
1: ಪ್ರತಿ ಶುಕ್ರವಾರ.
0: ಮತ್ತೆ
1: ಮಂಗಳವಾರಲ್ಲಿ ಮಾರಿಗುಡಿ ಅಲ್ಲಿ ಉಂಟು.
0: ಓಕೆ ಓಕೆ ಓಕೆ ಓಕೆ. ಮಂಗಳ ದೇವಿ ದೇವಸ್ಥಾನಕ್ಕೆ ಅಲ್ವಾ? ನಮ್ಮ ಹೊರ ಜಿಲ್ಲೆಯವರು ಮಂಗಳೂರಿಗೆ ಭೇಟಿ ಕೊಟ್ಟರೆ ಖಂಡಿತವಾಗಿಯೂ ಕೂಡ ಮಂಗಳಾ ದೇವಿ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡಬಹುದು. ಸೊ ಅಲ್ಲಿ
1: ತುಂಬಾ ಜನದು
0: ಅಲ್ವಾ. ನಮ್ಮ ಮ್ಯಾಂಗ್ಳೂರಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಮಂಗಳಾ ದೇವಿ ದೇವಸ್ಥಾನವು ಕೂಡ ಒಂದು ತುಂಬಾ ಒಳ್ಳೆಯ ದೇವಸ್ಥಾನ, ಅದು ಪವಿತ್ರವಾಗಿರುವಂತಹ ಒಂದು ದೇವಸ್ಥಾನ ಅಂತ ಕೂಡ ಹೇಳ್ಬೋದು. ಶುಕ್ರವಾರದಂದು ಮಾತ್ರ ಅಥವಾ ಪ್ರತಿನಿತ್ಯ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ?
1: ಇಲ್ಲ, ಶುಕ್ರವಾರ ಮಾತ್ರ.
0: ಶುಕ್ರವಾರ ಮಾತ್ರ.
1: ಮತ್ತು ದಸರಕ್ಕೆ ದಿನ ಉಂಟು, ಒಂದು 10 ದಿನ.
0: ಹೌದಾ?
1: ಮತ್ತು ವರ್ಷದ ಜಾತ್ರೆ ಉಂಟು 5 ದಿನ.
0: ಓಕೆ ಓಕೆ ಓಕೆ ಓಕೆ. ಅಂತೂ ಇಂತೂ ದೇವಸ್ಥಾನದಲ್ಲಿದ್ದೀರಿ, ದೇವಸ್ಥಾನದ ಊಟವನ್ನು ಕೂಡ ಸವಿದಿದ್ದೀರಿ. ಆದ್ರೆ ಇವಾಗ ನೀವು ಯಾವ ರೀತಿಯ ಹಾಡನ್ನ ಕೇಳ್ತೀರಾ ಭಕ್ತಿಗೆ?
1: ಇವತ್ತು ವಿನಯ ಮಂಗಳ ದೇವರ ಬರ್ತದೆ.
0: ಯಾರದು?
1: ವಿನಯ ಮಂಗಳ ದೇವಿ.
0: ವಿನಯ ಮಂಗಳ ದೇವಿ.
1: ಇವತ್ತು ಬರ್ತದೆ.
0: ಓಕೆ.
1: ಆದ ಕಾರಣ ಅವರಿಗೆ ಇಂದು ಶುಕ್ರವಾರ ಶುಭ ತರುವವಾರ.
0: ಓಕೆ ಓಕೆ. ಇಂದು ಶುಕ್ರವಾರದಂದೇ ಅವರ ದಿನವೂ ಕೂಡ ಇವತ್ತು ಶುಕ್ರವಾರ ಆಗಿಬಿಟ್ಟಿದೆ ಅಲ್ವಾ? ಸೊ ಅದು ಕೂಡ ಒಂದು ಕಡೆ ಹಾಡು ಕೂಡ ಅದಕ್ಕೆ ಸೂಟ್ ಆಗ್ತಾ ಇದೆ. ಆದ್ರೂ ಕೂಡ ದಿನ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ, ಶುಕ್ರವಾರದಂದೇ ಬಂದ್ಬಿಟ್ಟಿದೆ. ವಿನಯ್ ಅವರು ಯಾವತ್ತೂ ಕೂಡ SMS ಆಧಾರಿತಕ್ಕೆ ಕರೆ ಮೆಸೇಜ್ ಕೂಡ ಮಾಡ್ತಾ ಇದ್ರು. ಬಹುಶಃ ಇವತ್ತು ಕರೆಯಲ್ಲಿ ನೀವು ಅವರಿಗೂ ಬೇಕಾಗಿ ಡೆಡಿಕೇಟ್ ಮಾಡ್ತಾ ಇದ್ರು, ತುಂಬಾ ಖುಷಿಯಾಗಿತ್ತು. ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತೇನೆ. ಧನ್ಯವಾದಗಳು. ಎಸ್ ಅಶೋಕ್ ಮುಡಹಿತ್ಲು ಅವರು ನಮ್ಮ ಜೊತೆಗೆ ಕರೆ ಮಾಡಿದರು. ಸೊ ಹಾಗೆಯೇ ಇಂದು ಶುಕ್ರವಾರ ಶುಭವ ತರುವ ವಾರ ಈ ಒಂದು ಹಾಡನ್ನು ಕೇಳಿದ್ದಾರೆ. ಅದು ಕೂಡ ನಮ್ಮ ವಿನಯ ಮಂಗಳದೇವಿ ಇವರಿಗೋಸ್ಕರ ಈ ಒಂದು ಹಾಡನ್ನು ಡೆಡಿಕೇಟ್ ಮಾಡಬೇಕು ಅಂತ, ಯಾಕಂದರೆ ಅವರ ಹುಟ್ಟು ಹಬ್ಬಂತೆ. ಸೊ ಹಾಗಾಗಿ ಸಾರಂಗ್ನ ನೆಲೆಯಿಂದ ನನ್ನ ಕಡೆಯಿಂದಲೂ ಕೂಡ ವಿನಯ ಮಂಗಳದೇವಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೂಡ ನಾವು ಕೋರ್ತಾ ಇದ್ದೀವಿ. ಮೊದಲ ಕರೆಯಲ್ಲೇ ನಮ್ಮ ಅಶೋಕ್ ಮಂಗಳ ದೇವಿ ಒಬ್ಬರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ಕೂಡ ಕೋರಿದ್ದಾರೆ. ಸೊ ಹಾಗೆಯೇ ಭಕ್ತಿಗೀತೆಯ ಈ ಒಂದು ರಸದಲ್ಲಿ ಮುಳುಗ್ತಿರುವಾಗ ಹುಟ್ಟು ಹಬ್ಬದ ಈ ಒಂದು ಸಂದರ್ಭದಲ್ಲಿ ಸೊ ಅವರಿಗೆ ಎಲ್ಲ ರೀತಿಯೂ ಕೂಡ ಭಗವಂತನ ಒಳಿತು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೂಡ ನಾವು ಆಶಿಸ್ತಾ ಇದ್ದೀವಿ. ಹಾಗೆಯೇ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ
2: ಹಲೋ
0: ಹಲೋ, ನಮಸ್ತೆ. ಯಾರು ಮಾತನಾಡ್ತಿರುವುದು?
2: ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರುವುದು?
2: ನಾನು ಸಿಟಿ ಚಂದ್ರಶೇಖರ್ ಅತ್ತಿಚೌಡನಹಳ್ಳಿ.
0: ಸಿಟಿ ಚಂದ್ರಶೇಖರ್ ಅತ್ತಿಚೌಡನಹಳ್ಳಿ. ಯಾಕೋ ನಿಮ್ಮ ವಾಯ್ಸ್ ಊಟ ಎಲ್ಲ ಆಯ್ತು, ನಿಮ್ಮ ವಾಯ್ಸ್ ಯಾಕೋ ಸ್ವಲ್ಪ ಚೇಂಜ್ ಕೇಳ್ತಾ
2: ಇದೆ. ಸರಿಯಾಗಿ
0: ಸರಿ ಕೇಳ್ತಿದ್ಯಾ?
2: ಕೇಳ್ತಾ
0: ಇದೆ ಕೇಳ್ತಾ ಇದೆ. ಆದ್ರೆ ನಿಮ್ಮ ವಾಯ್ಸ್ ಕೇಳದೆ ಎಷ್ಟೋ ಟೈಮ್ ಆಯ್ತಲ್ಲ, ಹಾಗಾಗಿರ್ಬೋದು.
2: ನೀವು ನೀವು ಸಿಕ್ಲಿಲ್ಲ
0: ಅಂದ್ರೆ. ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ ಸರ್?
2: ಮಂಗಳೂರು ಮಳೆ ಆಯ್ತಾ?
0: ಮಂಗಳೂರು ಸ್ವಲ್ಪ ಸ್ವಲ್ಪ ಬರ್ತಾ ಇದೆ, ಆದ್ರೆ ಎಲ್ಲಾ ಟೈಮ್ ಅಲ್ಲಿ ಕೂಡ ಬಂದಿಲ್ಲ. ಇವತ್ತಿನ ಈ
2: ಚೆನ್ನಾಗಿ ಮಳೆ ಆಗಿದೆ ನಮ್ಮ ಹಾಸನ ಕಡೆ.
0: ಹಾಸನ ಕಡೆ ತುಂಬಾ ಚೆನ್ನಾಗಿ ಮಳೆ ಬರ್ತಿದೆಯಾ?
2: ರಾತ್ರಿ ಹೊತ್ತು ಹೋಯ್ತದ? ರಾತ್ರಿ ಹೊತ್ತು ಮಳೆ ಬರುತ್ತೆ.
0: ಹೌದಾ? ನಿನ್ನೆ ಬಂದಿತ್ತು ಸ್ವಲ್ಪ ಕಡೆ ಬಂದಿತ್ತು,
2: ಅಂದ್ರೆ
0: ಮಿಶ್ರ ಕಾಲ ಆಗಿಬಿಟ್ಟಿದೆ ಎಲ್ಲ. ಎಲ್ಲಿ ಮಳೆ ಬರುತ್ತೆ ಗೊತ್ತಾಗಲ್ಲ. ಒಂದು ಕಡೆ ಮಳೆ ಬರ್ತಾ ಇದ್ರೆ ಇನ್ನೊಂದು
2: ಕೇರಳ ಸ್ಟಾರ್ಟ್ ಆಗಿಲ್ವಲ್ಲ, ಇನ್ನು ಕೇರಳ ಸ್ಟಾರ್ಟ್ ಆದ್ರೆ ನಿಮ್ಗೆ ಜಾಸ್ತಿ ಬರುತ್ತೆ.
0: ಹೌದೌದೌದೌದು, ಅದು ಕೂಡ ಹೌದೇ. ಮತ್ತೆ ಹೇಗಿದ್ದೀರಿ ಸರ್?
2: ಚೆನ್ನಾಗಿ ಸರ್. ನೀವ್ ಹೇಗಿದ್ದೀರಾ ಸರ್?
0: ನಾವು ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಊಟ ಎಲ್ಲ ಆಯ್ತು? ನಿಮ್ದೆಲ್ಲ ಊಟ ಎಲ್ಲ ಆಯ್ತಾ ಸರ್?
2: ಆಯ್ತು ಸರ್. ನಾನು ಭಕ್ತಿಗೀತೆ ಬೇಕು ಅಂದ್ರೆ ಇವತ್ತೊಂದು
0: ಇವತ್ತು ಭಕ್ತಿಗೀತೆ ನಿಮಗೆ ಅಲ್ವಾ?
2: ಯಾವ ಆಟದ ಒಂದು ಭಕ್ತಿಗೀತೆ ಇದೆ ಸರ್? ಫಿಲಮ್ ಸಿಗ್ನಲ್ ಮ್ಯಾನ್ ಸಿದ್ದಪ್ಪ ಅಂತ.
0: ಯಾವುದು?
2: ಸಿಗ್ನಲ್ ಮ್ಯಾನ್ ಸಿದ್ದಪ್ಪ ಅಂತ.
0: ಸಿಗ್ನಲ್ ಮ್ಯಾನ್
2: ಸಿಗ್ನಲ್ ಮ್ಯಾನ್ ಸಿದ್ದಪ್ಪ ಅಂತ ಒಂದು ಹಳೆ ಫಿಲಮ್ ಇದೆ.
0: ಓಕೆ.
2: ಬಿ ಕೆ ಸುಮಿತ್ರ ಆಡಿರೋದು. ಶ್ರೀ ಮಂಜುನಾಥೇಶ್ವರ ವರ ಧರ್ಮಸ್ಥಳ ವಾಸ ಈಶಾ ಜಗದೀಶ ಅಂತ ಒಂದಿದೆ. ಶ್ರೀ ಮಂಜುನಾಥೇಶ್ವರ ವರ ಧರ್ಮಸ್ಥಳ ವಾಸ ಈಶಾ ಜಗದೀಶ ಪರಿಪಾಲಿಸೋ ಸರ್ವೇಶ ಅಂತ ಇದೆ.
0: ಓಕೆ ಓಕೆ, ಖಂಡಿತ ಖಂಡಿತ.
2: ಬಿ ಕೆ ಸುಮಿತ್ರ ಆಡಿರೋದು ಸಿಗ್ನಲ್ ಮ್ಯಾನ್ ಸಿದ್ದಪ್ಪ ಅಂತ ಫಿಲಮ್ ಹೆಸರು.
0: ಓಕೆ ಓಕೆ, ಖಂಡಿತ ಖಂಡಿತ.
2: ಎಲ್ಲ ಕೇಳಿದ್ರಿಗಾಗಿ ನಿಮ್ಗೋಸ್ಕರ.

0: ಓಕೆ ಓಕೆ, ನೀವು ಹಾಸನದಲ್ಲಿ ಎಲ್ಲಿರೋದು ಸರ್?
1: ಹಾಸನ ಹತ್ರ ವನಸ್ಪರ್ಧಾಲ ಕತ್ತಿ ಚೌಡಹಳ್ಳಿ ಇದೆ ಸರ್.
0: ಅತ್ತಿ ಚೌಡೇನ ಹಳ್ಳಿ
1: ವನಸ್ಪರ್ಧ ಕತ್ತಿ ಚೌಡಹಳ್ಳಿ ಹಾಸನದಿಂದ 35 ಕಿಲೋಮೀಟರ್ ಆಗುತ್ತೆ.
0: ಹಾಸನದಿಂದ 35 ಕಿಲೋಮೀಟರ್ ಅಲ್ವಾ? ಓಕೆ, ನೀವೇನು
1: ನಡೆಸಿದ್ರಿ? 18 ಕಿಲೋಮೀಟರ್ ಆಗುತ್ತೆ. ಆ ಕಡೆ ಈ ಕಡೆ ಬಂದಿದ್ರ?
0: ಈ ಕಡೆ ಬರ್ತಾ ಇದ್ದೆ, ಆದ್ರೆ
1: ಅದೇ ಮೇನ್ ರೋಡ್ ಚಂದ್ರಪಟ್ಟಣ ಬರುತ್ತೆ ಸರ್. ಚಂದ್ರಪಟ್ಟಣ ಉದಯಪುರ ಹಾಸನ ತಂಗ್ ಬರುತ್ತೆ. ನಿಮ್ಮ ಹೈವೇ ಇದೆಯಲ್ಲ ಅದು?
0: ಹೌದೌದೌದೌದು,
1: ಹಾಸನ ಚಂದ್ರಪಟ್ಟಣ ಅಂತ ಇದೆ, ಮಧ್ಯೆ ಉದಯಪುರ ಅಂತ ಬರುತ್ತೆ. ಅಲ್ಲಿಂದ 18 ಕಿಲೋಮೀಟರ್ ಅಲ್ಲಿಂದ ಒಂದು ರೂಟ್ ಇದೆ.
0: ಓಕೆ ಓಕೆ, ಏನ್ ಮಾಡ್ಕೊಂಡಿದ್ದೀರಾ ತಾವು?
1: ನಾನು ಮೊದಲು ರೇಡಿಯೋ ರಿಪೇರಿ ಮಾಡ್ತಾ ಇದ್ದೆ.
0: ಈಗ
1: ರೇಡಿಯೋ ಎಲ್ಲ ನಿಂತ ಬಿಡ್ತಲ್ಲ, ರೇಡಿಯೋ FM ಎಲ್ಲ ಹಾಕೊಡ್ತಿದ್ದ ಅವಾಗೆಲ್ಲ ಚೆನ್ನಾಗಿ ನಡೆದಿತ್ತು ಅವಾಗ 2005 ವರೆಗೂ. ಈಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ಅಂಗಡಿ ಇದೆ, ವ್ಯವಸಾಯ ಮಾಡ್ತಾ ಇದ್ದೀನಿ, ಆರ್ಗ್ಯಾನಿಕ್ ವ್ಯವಸಾಯ, ಸಾವಯವ ಕೃಷಿ ಮಾಡ್ತಾ ಇದ್ದೀನಿ.
0: ಓಕೆ ಓಕೆ, ಒಂದು ಕೃಷಿಕರಾಗಿಯೂ ಕೂಡ ಇದ್ದೀರಿ ಅಲ್ವಾ?
1: ಹಾಂ, ಸಾವಯವ ಕೃಷಿಕರಾಗ ಮಾಡ್ತಾ ಇದ್ದೀನಿ ಸರ್.
0: ಸಾವಯವ ಕೃಷಿ ಅಲ್ವಾ,
1: ಆರ್ಗ್ಯಾನಿಕ್ ಇದು ಮೆಥಡ್ ಅಲ್ಲಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಕೆಮಿಕಲ್ಸ್ ಇವೆಲ್ಲ ಜನಗಳು ತಿನ್ನಬಾರ್ದು, ತಿನ್ನಿಸ್ಬಾರ್ದು, ನಾವು ತಿನ್ನಬಾರ್ದು. ದುಷ್ಪರಿಣಾಮಗಳು ಜಾಸ್ತಿ ಆಗುತ್ತೆ ಅದರಿಂದ.
0: ಓಕೆ ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯ್ತು ನಿಮ್ಮ ಜೊತೆಗೆ ಮಾತಾಡಿ.
1: ಧನ್ಯವಾದಗಳು ಸರ್, ನಾನು ನಿಮ್ಮ ಜೊತೆ ಮಾತಾಡಿದ್ರೆ ಬಹಳ ಖುಷಿ ಆಯ್ತು, ಬಹಳ ದಿವಸ ಆಯ್ತು ಮಾತಾಡಿ.
0: ಎಸ್ ಖಂಡಿತ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಓಕೆ ಓಕೆ, ಥ್ಯಾಂಕ್ ಯು. ಎಸ್ ಖಂಡಿತ, ಹೌದು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಓಕೆ, ಧನ್ಯವಾದಗಳು. ನಮ್ಮ CT ಚಂದ್ರಶೇಖರ ಅತ್ತಿ ಚೌಡೇನಹಳ್ಳಿಯಿಂದ ಕರೆ ಮಾಡಿದರು. ಸೊ ಹಾಗೆಯೇ ಎರಡು ಭಕ್ತಿಗೀತೆ ಹಾಡುಗಳು ಇದೀಗ ಕೇಳ್ತಾ ಬನ್ನಿ. ರೇಡಿಯೋ ಸಾರಂಗ್ 107.85, ಇದು ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ್.

0: ಕೇಳುಗರೆ ಕೇಳ್ತಾ ಇರೋದು ಇದೇ ರೇಡಿ ಸಾರಂಗ್ 107.85. ಇದು ಬಣ್ಣ ಬಣ್ಣದ ಬದುಕು, ಹಾಗೆಯೇ ಭಕ್ತಿಗೀತೆ ಕಾರ್ಯಕ್ರಮದಲ್ಲಿದ್ದೀವಿ. ಕೇಳುಗರೆ, ನೀವು ಕರೆಯನ್ನು ಮಾಡಬಹುದು. ಕರೆ ಮಾಡಿ 6364204949 ಈ ಒಂದು ಸಂಖ್ಯೆಗೆ ಖಂಡಿತವಾಗಿಯೂ ಕೂಡ ನಿಮ್ಮ ಹಾಡನ್ನು ಕೇಳುವಂತಹ ಹೊತ್ತು ಭಕ್ತಿಗೀತೆಯನ್ನು. ಹಲೋ ಹಲೋ, ನಮಸ್ತೆ, ಯಾರು ಮಾತನಾಡ್ತಿರೋದು?
1: ನಮಸ್ತೆ, ನಾನು ಕುಸುಮಾಕರ ಕೊಟ್ಟಾರ.
0: ಕುಸುಮಾಕರ ಕೊಟ್ಟಾರ ಸರ್, ಬಹಳ ಅಪರೂಪ. ಎಷ್ಟೋ ಟೈಮ್ ಆಯ್ತು ನಿಮ್ ಜೊತೆ ಮಾತನಾಡದೆ. ನಿಮ್ ಜೊತೆ ಮಾತನಾಡದೆ ತುಂಬಾ ಸಮಯ ಆಯ್ತು. ಹೇಗಿದ್ದೀರಿ ಸರ್?
1: ನೀವು ಬರುವುದು ಕಡಿಮೆ.
0: ಹೌದೌದು, ಹೇಗಿದ್ದೀರಿ ಸರ್?
1: ನಿಮ್ಮ ಆಶೀರ್ವಾದ.
0: ಅಯ್ಯಪ್ಪ, ನಮ್ಮ ಆಶೀರ್ವಾದ ಏನು ಸರ್, ಎಲ್ಲ ನಿಮ್ಮಂತವರ ಆಶೀರ್ವಾದ ನಮಗಿರುವುದರಿಂದ ನಾವು ಸೌಖ್ಯವಾಗಿದೆ.
1: ಸ್ವಲ್ಪ ತಂಪಾಗಿದೆ.
0: ಹೌದೌದು, ಮಳೆ ಬರ್ತಾ ಇದೆಯಾ?
1: ಇಲ್ಲ, ರಾತ್ರಿ ಬಂದಿದೆ ಸ್ವಲ್ಪ.
0: ಹೌದು, ನಿನ್ನೆ ರಾತ್ರಿ ಸ್ವಲ್ಪ ಸೆಕೆ ಜಾಸ್ತಿ ಇತ್ತು, ಆದ್ರೆ ಒಂದು 4 ಗಂಟೆ ಹೊತ್ತಿಗೆ ಒಳ್ಳೆ ಮಳೆ ಬಂದಿದೆ ಅಂತ.
1: ಕೂಲ್ ಇತ್ತು ವೆದರ್, ಈಗ ಸ್ವಲ್ಪ ಬಿಸಿ ಆಗ್ತಾ ಉಂಟು.
0: ಬಿಸಿ ಆಗ್ತಾ ಇದೆ. ಹೌದೌದೌದು. ಏನು ಊಟ ಮಾಡಿದ್ರಿ ಸರ್?
1: ಇವತ್ತು ತರಕಾರಿ ಸೊಪ್ಪು. ಎಂತ ಅರಿವೆ ಸೊಪ್ಪು?
0: ಶುಕ್ರವಾರ ಅಲ್ಲ, ಶುಕ್ರವಾರ ಯಾವುದು ಕೂಡ ತರಕಾರಿ
1: ಇಲ್ಲ. ಆಗಿಲ್ಲ ಇವತ್ತು.

0: ಅಭಿನಯ ಆಗಿ ಉಂಟು, ಮತ್ತೆ ಕೇಳಲಿಕ್ಕೆ ಕೂಡ ತುಂಬಾ ಇಂಪ್ಯಾಕ್ಟ್, ಯಾವಾಗಲೂ ಕೇಳ್ತೇನೆ ನಾನು.
1: ಹೌದೌದು, ಹಾಡು ತುಂಬಾ ಚೆನ್ನಾಗಿದೆ.
0: ಹೌದೌದು,
1: ಮ್ಯೂಸಿಕ್
0: ಈಗ ಬೋರ್ ಆಗುವಾಗ ಒಮ್ಮೆ ಅವ್ರದ್ದು ಹಾಡು ಇಡ್ತೇನೆ, ಜಾಸ್ತಿ ಕಿಶೋರ್ ಕುಮಾರ್ ಅವ್ರದ್ದು ಕೇಳುದು, ಮತ್ತೆ ಇವರದ್ದು ಕೇಳ್ತೇನೆ ಎಸ್ ಪಿ ಅವ್ರದ್ದು ಕೂಡ.
1: ಹೌದೌದೌದು.
0: ಸರಿ,
1: ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಖಂಡಿತ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತನಾಡಿ. ಎಸ್ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕುಸುಮಾಕರ ಕೊಟ್ಟಾರ್ ಅವರು ಕರೆ ಮಾಡಿ, ಹಾಗೆಯೇ ಡಾಕ್ಟರ್ ರಾಜಕುಮಾರ್ ಅವರು ಅಭಿನಯಿಸಿರುವ, ಹಾಗೆಯೇ ಹಾಡಿರುವ ಅಲ್ಲ ಅಲ್ಲ ನೀನೇ ಎಲ್ಲ ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೋರಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಈ ಒಂದು ಹಾಡನ್ನು ಕೂಡ ಪ್ರಸಾರ ಮಾಡ್ತೀವಿ. ಎಲ್ಲ ಧರ್ಮಗಳ ಸಾರಗಳು ಒಂದೇ ತಾನೇ. ಸೊ ಹಾಗಾಗಿ ಎಲ್ಲ ಹಾಡುಗಳು ಕೂಡ ಒಂದೇ ರೀತಿಯಲ್ಲಿಯೂ ಕೂಡ ಅದು ಪರಮಾತ್ಮನ ಸ್ಮರಣೆಯನ್ನೇ ಬಯಸುವಂಥದ್ದು ಅಲ್ವಾ. ಎನಿವೆ, ಮತ್ತೊಂದು ಕರೆಯನ್ನು ಸ್ವೀಕರಿಸುವಂತಹ ಹೊತ್ತು, ಯಾರು ಅಂತ ಕೇಳೋಣ. ಹಲೋ,
2: ಹಲೋ, ಶ್ರೀ ಗುರು ಗೌರಂಗ ದತ್ತ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧಾರಾಧೆ.
1: ಹರೇ ಕೃಷ್ಣ,
2: ನಮಸ್ಕಾರ.
1: ನಮಸ್ತೆ ನಮಸ್ತೆ.
2: ಮಾತಾಡ್ತಿರೋದು ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕಚೇರಿ ಮಂಗಳಂಕೆ ಮಂಗಳೂರಿಂದ. ಸರ್, ಬಹಳ ಅಪರೂಪಕ್ಕೆ ಬಂದಿದ್ದೀರಿ, ತುಂಬಾ ಖುಷಿ ಆಗ್ತದೆ. ದೇವಂತಿಕೆಯಿಂದ ಮಾತಾಡ್ತೀರಿ ನೀವು.
1: ಇವತ್ತು
2: ಭಕ್ತಿಗೀತೆ ಒಂದು ಕೊಡ್ಬೋದಾ ಸರ್? ಇದು ಮಲೆ ಮಾರುತ ಅಂತ ಒಂದು ಹಳೆ ಕನ್ನಡ ಸಿನಿಮಾದಲ್ಲಿ ಅದರ ಮಧುರಾಧಿಪತೆ ಅಂತ ಭಗ್ನಪಾಚಾರ್ಯದ್ದು ಅಂತ ಕೇಳಿದ್ದೇನೆ, ಒಂದು ಹಾಡಿದೆ ಮಧುರಾಧಿಪತೆ ಅಂದ್ರೆ ಅದರ ಮಧುರ ಮಧುರಾಧಿಪತಿ ಕೇಳಿದ್ದೀರಾ?
1: ಮಧುರಾಧಿಪತಿ ಶ್ರೀ ಮಧುರಾಷ್ಟ್ರ ಯಾವ ಚಿತ್ರ ಚಲನಚಿತ್ರ ಅಂತ ಹೇಳಿದ್ದಿ?
2: ಅದು ಮಲಯ ಮಾರುತ ಅಂತ ಕೇಳಿದ್ದೇನೆ.
1: ಮಲಯ ಮಾರುತ,
2: ವಲ್ಲಭಾಚಾರ್ಯರ ಮಧುರಾಷ್ಟಕವನ್ನ ಅಳವಡಿಸಿದ್ದಾರೆ ಅಂತ ಕೇಳಿದ್ದೇನೆ.
1: ಮಲೆಯ ಮಾರುತದಿಂದ ಯಾವ ಹಾಡು ಸರ್?
2: ಅದೇ ಮಧು ಅದರಂ ಮಧುರ, ತಿಲಕಂ ಮಧುರ, ಹಸಿತಂ ಮಧುರ ಅಂತ ಒಂದಿದೆ.
1: ಮಧುರಾಧಿಪತೈಮಧುರಂ ಗೊತ್ತಾಯ್ತು ಗೊತ್ತಾಯ್ತು ಸರ್. ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸರಿತಾ ಅವರು ಅಭಿನಯಿಸಿರುವ ಚಲನಚಿತ್ರ ಅಲ್ವಾ?
2: ಅದು ಯಾರು ಅಭಿನಯಿಸಿದ್ರು ಗೊತ್ತಿಲ್ಲ, ಅಂತ ಹಾಡು ಅದು ಒಂದು ಬೃಂದಾವನದ ಹಾಡು ಅಂತ ಹೇಳಿ ಹಾಗೆ. ಮತ್ತೇನು ಸರ್ ವಿಶೇಷ?
1: ವಿಶೇಷ ಎಲ್ಲ ಹೇಳ್ಬೇಕು ಸರ್ ನೀವೇ.
2: ಬಹಳ ಆನಂದ ಆಗ್ತದೆ, ನೀವು ಅಪರೂಪಕ್ಕೆ ಬರ್ತೀರಿ, ಒಂದು ಹೃದಯವಂತಿಕೆಯಿಂದ ಒಂದು ಮಾತಾಡ್ತೀರಲ್ಲ.
1: ನೀವು ಇಸ್ಕಾನ್ ಅಲ್ಲೇ ಇರೋದಾ ಸರ್?
2: ಇಲ್ಲ ಇಲ್ಲ, ನಾನು ಮೊದಲು ಸ್ವಲ್ಪ ಸಮಯ ಸೇವೆ ಮಾಡ್ತಿದ್ದೆ, ಒಂದು 7-10 ವರ್ಷ ಬೃಂದಾವನ ಮಥುರದಲ್ಲಿ ಎಲ್ಲ ಇದ್ದೆ ನಾನು ಇಸ್ಕೋನ್. ಮತ್ತೆ ನಮ್ಮ ಮೂಲ ಇಸ್ಕೋನ್ ಇದ್ದು ಮೂಲ ಮಠ ಅಂದ್ರೆ ಗೌಡಿಯ ಮಠ ಅಂತ ಹೇಳ್ತಾರೆ, ಅಂತಾರಾಷ್ಟ್ರೀಯ ಗೌಡಿ ವೇದಾಂತ ಸಮಿತಿ.
1: ಸದ್ಯಕ್ಕೆ ನೀವು ಮನೆಯಲ್ಲಿರುವುದ ಹೇಗೆ?
2: ಹೌದೌದು, ನಾನು ಮನೆಯಲ್ಲೇ ಇರುವುದು ಅಂತ ಅಲ್ಲಿದ್ದೆ, ಅಲ್ಲಿ ಸೇವೆ ಮಾಡ್ತಿದ್ದೆ. ಅದೇ ಸ್ವಲ್ಪ ನಾಮ ಭಜನೆ ದೇವರ ಒಂದು ಧ್ಯಾನ ಮಾಡ್ಕೊಂಡು.
1: ಓಕೆ ಓಕೆ ಓಕೆ, ಮನೆಯಲ್ಲೇ ಇದ್ದೀರಿ ಅಂತ ಅಲ್ವಾ? ಇವಾಗ ಮನೆಯಲ್ಲೇ ಇದ್ದು ಆಪ್ ನಲ್ಲಿ ಕೇಳುದ ರೇಡಿಯೋದಲ್ಲಿ ಕೇಳ್ತಿದ್ದೀರಾ?
2: ಯಾವ್ದು ಯಾವ ಸರ್?
1: ಆಪ್ ನಲ್ಲಿ ಕೇಳ್ತಿರುವುದ ಕಾರ್ಯಕ್ರಮವನ್ನು?
2: ಇಲ್ಲ, ಆಪ್ ಅಲ್ಲ, ನಾನು ಮೊಬೈಲ್ ಅಲ್ಲಿ ಕೇಳ್ತಾ ಇದ್ದೇನೆ. ಇನ್ನು ಅದು ಸ್ವಲ್ಪ ಅದು ಇದು ಮಾಸಕ್ಕೂ ಇನ್ನು ಮುಂದಕ್ಕೆ ಏನಾದ್ರು ಆತರ ಮಾಡ್ಬೇಕಂತಿದ್ದೆ.
1: ಓಕೆ ಓಕೆ ಓಕೆ, ಶೋರ್, ತುಂಬಾ ಖುಷಿ ಆಯ್ತು.
2: ಒಳ್ಳೊಳ್ಳೆ ಹಾಡೆಲ್ಲ ಕೊಡ್ತಾ ಇರ್ತೀರಿ ನೀವು
1: ತುಂಬಾ. ಹೌದೌದು, ನಾನು ಅನ್ಕೊಂಡೆ ನೀವು ಇಸ್ಕಾನ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೀರಿ ಅಂತ ಸದ್ಯಕ್ಕೆ ಇವಾಗ ಅಂತ.
2: ಇಲ್ಲ, ನಾನು ಮೊದಲು ಸ್ವಲ್ಪ ವರ್ಷ ನಾನು ಎಲ್ ಎಲ್ ಬಿ ಎಲ್ಲ ಆದ್ಮೇಲೆ ಅಲ್ಲಿ ಸ್ವಲ್ಪ ವರ್ಷ ಸೇವೆ ಮಾಡ್ತಾ ಇದ್ದೆ.
1: ಇವಾಗ ನೆಕ್ಸ್ಟ್ ಸೇವೆ ಮಾಡ್ತಿಲ್ವಾ? ಎಲ್ ಎಲ್ ಬಿ ಆಗಿ ಇವಾಗ ವಕೀಲರ ಆಗಿದ್ದೀರಾ, ಹೇಗೆ?
2: ಅದೇ ಏನ್ ಸರ್,
1: ಇವಾಗ ಯಾವ ವೃತ್ತಿ ಮಾಡ್ತಿದ್ದೀರಾ
2: ಅಂದ್ರೆ? ನಾನು ಅಂದ್ರೆ ಫಿಲಾಸಫಿ ಸೇಮ್, ಅದೇ ಭಕ್ತಿದ್ದು ಫಿಲಾಸಫಿ ಅದನ್ನೇ ಫಾಲೋ
1: ಮಾಡ್ತಿದ್ದೇನೆ.
2: ಮನೆಯಲ್ಲಿ ನಮ್ದು ತೋಟ ಎಲ್ಲ ಸ್ವಲ್ಪ ಇದೆ, ಅದು ಸ್ವಲ್ಪ ಬೇರೆಯವರು ನೋಡ್ಕೊಳ್ತಿದ್ದಾರೆ, ನಮ್ದು ಸ್ವಲ್ಪ ಬಿಸ್ನೆಸ್ ಇದೆಲ್ಲ ಇದೆ. ಆದ್ರೆ ನಾನು ಆದಷ್ಟು ಫುಲ್ ಟೈಮ್ ಭಕ್ತಿಯಲ್ಲೇ ಸಾಧನೆ ಮಾಡ್ಕೊಂಡು, ಸಾಧನೆ ಎಲ್ಲ ಇದೆಯಲ್ಲ, ನಾಮ ಜಪ ಭಜನೆ ಕೀರ್ತನೆ.
1: ಖಂಡಿತ ಖಂಡಿತ, ಆ ರೀತಿನೇ ಇರ್ಲಿ, ನಿಮ್ಮಂತವರ ಆಶೀರ್ವಾದ ನಮ್ಗೆ ಯಾವತ್ತೂ ಕೂಡ ಇರ್ಲಿ ಅಂತ.
2: ಅಲ್ಪ ಸ್ವಲ್ಪ ನಿಮ್ಮಂತವರೆಲ್ಲ ಅವರ ಆಶೀರ್ವಾದ ಎಲ್ಲ ಭಕ್ತರ ಕೃಪೆ ಇರ್ಲಿ ಅಂತ ಪ್ರಾರ್ಥಿಸುದಷ್ಟೇ, ಅಲ್ಪ ಭಕ್ತರಷ್ಟೇ.
1: ಆಗ್ಲಿ ಆಗ್ಲಿ ಸರ್, ಎಲ್ಲವೂ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.
2: ಇವತ್ತು ರಾತ್ರಿ ಪವಿತ್ರ ದಿನ, ನೀವು ಪ್ರಾರ್ಥನೆ ನಮ್ಗೆ ಆಶೀರ್ವಾದ ಕೊಡಿ, ಎಲ್ಲರಲ್ಲಿ ಪ್ರಾರ್ಥಿಸ್ತೇವೆ.
1: ಎಲ್ರು ಎಲ್ರು ಎಲ್ಲರಲ್ಲೂ ಕೂಡ ಒಂದು ದೈವತ್ವ ಗುಣ ಇರುತ್ತೆ ಅಲ್ವಾ? ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ, ಯಾರು ಅಂತ ಇರಲ್ಲ. ಉರಿಯುವ ಸೂರ್ಯ ಎಲ್ರಿಗೂ ಕೂಡ ಬೆಳಕು.

0: ಕೊಡ್ತಾ ಇರ್ತಾನೆ, ಉರಿಯುವ ಸೂರ್ಯ ಚಂದ್ರವು ಕೂಡ ಬೆಳಕು ಕೊಡ್ತಾ ಇರ್ತಾನೆ, ಭೂಮಿ ಅದರಷ್ಟಕ್ಕೆ ತಿರುಗ್ತಾನೆ ಇದೆ. ಅದಕ್ಕೆ ನಾವು ಸಾಷ್ಟಾಂಗ ಏನು ಹೇಳ್ತಾ ಇರ್ಬೇಕು, ಅದಕ್ಕೆ ನಾವು ಸ್ತುತಿಯನ್ನ ಮಾಡ್ತಾ ಇರ್ಬೇಕಷ್ಟೇ.
1: ಒಂದೇ ವಿಚಾರ ಹೇಳ್ತೇನೆ ಸರ್, ಏನಂದ್ರೆ ನೋಡಿ, ಎಲ್ಲ ಮತಗಳು ಕೂಡ ಎಲ್ಲ ಧರ್ಮದ ಗ್ರಂಥಗಳು ಕೂಡ ಹೇಳೋದು ಏನಂದ್ರೆ, ಮುಖ್ಯ ಎರಡು ವಿಚಾರ ಏನಂದ್ರೆ, ಎಲ್ಲವೂ ಉದ್ದೇಶ ಒಂದೇ ಏನಂದ್ರೆ, ದೇವರನ್ನ ನಾವು ಪ್ರೀತಿಸಲಿಕ್ಕೆ ಹೇಳುದು. ಯಾರು ಕೂಡ ಎಲ್ಲ ಧರ್ಮಗಳು, ಅದೇ ಭಗವದ್ಗೀತೆ ಆಗ್ಲಿ, ಬೈಬಲ್ ಆಗ್ಲಿ, ಕುರಾನ್ ಆಗ್ಲಿ. ಮತ್ತೆ ಎರಡನೇದು ಏನಂದ್ರೆ, ಆ ಪ್ರೀತಿಸ್ಬೇಕಂದ್ರೆ ನಮ್ಗೆ ಅರ್ಹತೆ ಬರ್ಬೇಕಲ್ಲ, ಅದಕ್ಕೆ ಅವರ ಆದೇಶ ಪಾಲನೆ ಮಾಡಿ ಅಂತ ಕೆಲವು ಆದೇಶಗಳನ್ನು ಕೊಟ್ಟಿದ್ದಾರೆ. ಅದು ಬೇರೆ ಬೇರೆ ಕಾಲದೇಶ ಪಾತ್ರಕ್ಕೆ ಬೇರೆ ಬೇರೆ ಕೊಟ್ಟಿರ್ಬೋದು.
0: ಓಕೆ ಓಕೆ ಸರ್, ತುಂಬಾ ಸಂತೋಷ ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ರಾಧೆ ರಾಧೆ, ಹರೇ ಕೃಷ್ಣ. ಇನ್ಶಾಅಲ್ಲಾ ಹರೇ ಕೃಷ್ಣ.

0: ಯಶೋತ್ರುಗಳೇ, ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 107.85. ಇದು ಬಣ್ಣ ಬಣ್ಣದ ಬದುಕು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು ಅಂತ ನೋಡೋಣ. ಹಲೋ ಹಲೋ, ಓಕೆ, ಕರೆಯಾಕೋ ಕಡಿತಗೊಂಡಿತ್ತು. ಎಸ್, ಮುಂದಿನ ಕರೆಯತ್ತಾ? ಹಲೋ
1: ಹಲೋ, ನಮಸ್ತೆ ಸರ್. ಸಂಕಪ್ಪಣ್ಣ ಮಾತಾಡ್ತಾ, ಹಾಸನ ಜಿಲ್ಲೆ.
0: ಸಂಕಪ್ಪ ಪೂಜಾರಿ?
1: ಸಂಕಪ್ಪ ಪೂಜಾರಿ.
0: ಎಲ್ಲಿಂದ? ಹಾಸನದಿಂದ.
1: ಹಾಸನ ಜಿಲ್ಲೆ. ಈ ಶುಕ್ರವಾರ ಪೂಜೆ ದೇವಸ್ಥಾನ ನಡೀತಿದೆ.
0: ಓಕೆ. ಇರ ತುಳು ಎಂಚ ಕಲ್ತಾರೆ?
1: ಯಾನ್ ತು ಪೂಜಾರ್ ಮಂಗಳೂರು ಹಿಡ್ದೆ ನಮ್ಮ ಅಪ್ಪನ ಮದ್ಮ್ಯಾತನ ಕೋಟೆಕಾರಡದ.
0: ಓಕೆ ಓಕೆ, ಕೋಟೆಕಾರ ಎಂಕಲ್ ನಾವು ಕುತ್ತಾರದ ಕೈತಲ್.
1: ಹಾ, ಕೋಟೆಕಾರ ಸೋಮಾಸುರ ಬೀರಿ ಬಂದ್ ಪ್ರೌಡ್ ಬಂದತೆ. ಅಲ್ಪಾರ್ದ ಎಂಕಲ್ ಅಪ್ಪನ ಕನತನ ಇಡೆ ಗಟ್ಟಾಗ.
0: ಓಕೆ. ಇತ ಹಾಸನ ಡೇ,
1: ಹಾಸನ ಜಿಲ್ಲೆ ಆಯ್ತು. ಸಪ್ತಮಾತೃಕೆಯರಿಂದ ಬರ್ತಾರೆ. ಮಂಗಳಾದೇವಿ, ಕೆಂಚಾಂಬಿಕೆ, ಹಾಸನಾಂಬೆ, ಚಾಮುಂಡೇಶ್ವರಿ, ಪಾರ್ವತಮ್ಮ, ಏಳು ಜನ ಪಲ್ಲಿತಂಗಡಿ ದೇವರು.
0: ಓಕೆ ಓಕೆ.
1: ಅಂಚ ಇಂಕ್ಲೆ ಊರು ಉಡುಪಿನಲ್ಲಿ ಕೆಂಚಾಂಬಿಕೆ ಎಂದು. ಶುಕ್ರವಾರ, ಬುಧವಾರ, ಆದಿತ್ಯವಾರ ಮೂಜು ದಿನ ಪೂಜೆ ಉಂಡು. ವನಸಲ ಉಂಡು. ಇನ್ನು ವನಸ್ಪುರ ಮಂತಂದು ಪೂಜೆ ಮಂತಂದು.
0: ಓಲು ಹಾಸನ ಡೇ,
1: ಹಾಸನ ಜಿಲ್ಲೆ ಹಾಸನಾಂಬೆಯ ಪಲಿ ಕೆಂಚಾಂಬಿಕೆ.
0: ಕೆಂಚಾಂಬಿಕೆ ಅತ್ತೆ?
1: ಹಾ, ಕೆಂಚಾಂಬಿಕೆ. ಕೆಂಚಮ್ಮನ ಹೊಸಕೋಟೆ ಅಂತ ಬರ್ಕೊಂಡವ್ರು.
0: ಓಕೆ ಓಕೆ ಓಕೆ.
1: ಅಂಚ ಅದು
0: ಇನ್ನು ಭಕ್ತಿ ಗೀತ ಅಪಗಂಡ ಕೆಂಚಾಂಬಿ ಇಂದು ದೇವಿನ ಬೋಡು ಅತ್ತೆ.
1: ಕೆಂಚಾಂಬಿಕೆ ದೇವಿನ ಪೂಜೆ ಇನ್ನು ಶುಕ್ರವಾರ. ಅಂಚ ನಮ್ಮ ಮಂಗಳ ದೇವಸ್ಥಾನದ ಮಂಗಳಾಂಬಿಕೆ ಉಂಡತ್ತ ಆಯ್ತ ಪಲಿತಂಗಡಿ ಪಂಪೇರು. ಮಂಗಳೂರು ಮಂಗಳಾಂಬಿಕೆ ಅಂದ ಅದು, ಹಾಸನ ಹಾಸನಾಂಬೆ ಅಂದು, ಕೆಂಚಮ್ಮನ ಹೊಸಕೋಟೆ ಕೆಂಚಾಂಬಿಕೆ, ಮೈಸೂರು ಚಾಮುಂಡೇಶ್ವರಿ ಎಂದು ಈ ತರ ಅವತಾರ ದೇವರು.
0: ಓಕೆ ಓಕೆ.
1: ಆಯ್ಕೆ ಸಪ್ತ ಮಾತೃಕೇರು ಅಂತ ಅನ್ಪೇರು.
0: ಕೆಂಚಾಂಬ ಹೊಸಕೋಟೆ ಅತ್ತೆ?
1: ಹಾ, ಕೆಂಚಮ್ಮನ ಹೊಸಕೋಟೆ.
0: ಓಕೆ ಓಕೆ.
1: ಕೆಂಚಾಂಬಿಕೆ ಅವ್ಳ ನೆಲೆ ಅದಕ್ಕೋಸ್ಕರ ಕೆಂಚಾಮ್ಮನ ಹೊಸಕೋಟೆ.
0: ಈರಿಗೆ ಬಿ ಆರ್ ಛಾಯ ಪಂತಿನ ದಾರಿಯ ತೋರೆ ಕೆಂಚಮ್ಮ ಈ ಒಂದು ಭಕ್ತಿ ಗೀತೆ. ಓಕೆನಾ?
1: ಓಕೆ ಸರ್, ಬಹಳ ಥ್ಯಾಂಕ್ಸ್ ಈ ಪದ್ಯ ನಾಡಿನಕ್ಕೆ.
0: ಓಕೆ ಓಕೆ.
1: ದಾರಿಯ ತೋರೆ ಕೆಂಚಮ್ಮ ಅನ್ನೋ ಪದ್ಯ ಉಂಡು. ಈ ಪದ್ಯನ ದಯಮಂತದ ಪ್ರಸಾರ ಮಾಡ್ಕೊಳ್ಳಿ.
0: ಖಂಡಿತ ಖಂಡಿತ. ಥ್ಯಾಂಕ್ ಯು ಕರೆ ಮಾಡ್ತೀನಿ.
1: ಓಕೆ ಸರ್.
0: ಅವ್ಳು ಫುಡ್ಡು ಅದ ಇನಿ? ವನಸು ವನಸು
1: ವನಸು ತರಕಾರಿ
0: ತರಕಾರಿ
1: ಬೂಂದಿ ಕೀರಿ ಪುಂಡು ಬಕ್ಕ ಪೂರ ಜನಲ್ಲ ಕೊರ್ಪೇರು ತರಕಾರಿ ಅರಿ ಅವು ಇಬ್ಬರು ದಾನ ಕೊರ್ಪೇರಲ್ಪ.
0: ಓಕೆ.
1: ಕೊರ್ದು ಒಂದು ಐನೂರು ಜನ ಒಂದೊಂದು ದಿನ ಸಾವಿರ ಜನಲ್ಲ ಸೇರ್ಲು. ಅಂಚೆ ಒಂದು ವನ ಸಿಪ್ಪುಣಿ ಮಧ್ಯಾಹ್ನ ಅನ್ನದಾನ.
0: ಓ ಅತ್ತೆ. ಓಕೆ, ಮಸ್ತ್ ಖುಷಿ ಅನ್ರಿ ಎರಡ ಪಾತ್ರದ.
1: ಥ್ಯಾಂಕ್
0: ಯು, ಥ್ಯಾಂಕ್ ಯು, ಧನ್ಯವಾದಗಳು.
1: ಓಕೆ,
0: ಎಸ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು,
1: ಥ್ಯಾಂಕ್ ಯು.
0: ಓಕೆ, ಸಂಕಪ್ಪ ಪೂಜಾರಿ ಇವರು ಕರೆ ಮಾಡಿದ್ರು. ಸೊ ಹಾಗೆಯೇ ಕೆಂಚಮ್ಮ ದೇವಿ, ದಾರಿಯ ತೋರೆ ಕೆಂಚಮ್ಮ, ಬಿ ಆರ್ ಛಾಯ ಹಾಡಿರುವಂಥ ಹಾಡನ್ನು ಅವರಿಗೋಸ್ಕರ ಪ್ರಸಾರ ಮಾಡ್ತೀನಿ. ಹಾಗೆಯೇ ಮುಂದಿನ ಕರೆ ಯಾರದು ಅಂತ ಕೇಳೋಣ. ಹಲೋ ಹಲೋ
2: ಹಲೋ
0: ಹಲೋ, ನಮಸ್ತೆ. ಯಾರು
2: ಮಾತನಾಡ್ತಿರೋದು?
0: ಮಂಗಳೂರಿನಿಂದ ಹೇಳಿ ಸರ್.
2: ನನಗೆ ಪುತ್ತೂರು ನರಸಿಂಹ ನಾಯಕ ಹಾಡಿದ ಕೃಷ್ಣ ನೀ ಬೇಗನೆ ಬಾರು ಹಾಡಿದ.
0: ಕೃಷ್ಣ
2: ನೀ ಬೇಗನೆ ಬಾರು.
0: ಕೃಷ್ಣ ನೀ ಬೇಗನೆ ಬಾರು. ಶ್ರೇಯ ಘೋಷಲ್ ಪಂತಿನ ಬೋಡ
2: ಸರ್?
0: ಶ್ರೇಯ ಘೋಷಲ್ ಪಂತಿನ ಬೋಡ
2: ಪುತ್ತೂರು ನರಸಿಂಹ?
0: ಪುತ್ತೂರು ನರಸಿಂಹ ಆರು ಪಂತಿನ ಅತ್ತೆ. ಓಕೆ. ವನಸ್ಪುರ ಅಂಡ ಸರ್?
2: ವನಸ್ಪುರ ಅಂಡ ಸರ್.
0: ಅಂಡ ದಾದಾ ಕಜಿಪುಯಿನಿ ತರಕಾರಿ ಅತ್ತೆ ಶುಕ್ರವಾರ ಅತ್ತೆ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸರ್ ಕರೆ ಮಾಡ್ತೀನಿ. ಏಕೆ? ಓಕೆ ಓಕೆ, ಥ್ಯಾಂಕ್ ಯು. ಎಸ್ ಓಕೆ. ನಮ್ಮ ಜಗದೀಶ್ ಕುಡ್ಲಾ ಇವರು ಕರೆ ಮಾಡಿದ್ರು. ಸೊ ಹಾಗೆ ಕೃಷ್ಣ ನೀ ಬೇಗನೆ ಬಾರು ಈ ಒಂದು ಹಾಡನ್ನು ಕೂಡ ಕೇಳಿದ್ದಾರೆ. ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ.

0: ಶ್ರೋತೃಗಳೇ ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.85. ಇದು ಬಣ್ಣ ಬಣ್ಣದ ಬದುಕು ಭಕ್ತಿ ಗೀತೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಹಾಗೆಯೇ ಕೊನೆಯ ಒಂದು ಕರೆಯತ್ತ ಹೋಗೋಣ.
1: ಯಾರಂತ
0: ಕರೆ ಮಾಡಿದ್ದಾರಂತ ಕೇಳೋಣ. ಹಲೋ
1: ಹಲೋ ನಮಸ್ಕಾರ ಸರ್.
0: ಹಲೋ ನಮಸ್ತೆ ನಮಸ್ತೆ. ಯಾರು ಮಾತನಾಡ್ತಿರೋದು?
1: ವಿಜಯಪುರದಿಂದ ನವಾಜ್ ಅಂತೀರಿ ಸರ್?
0: ವಿಜಯಪುರದಿಂದ ನವಾಜ್.
1: ಹ್ಞೂ ಸರ್. ಆರಾಮದಿರಿ?
0: ಹಾ ನಾವು ಚೆನ್ನಾಗಿದ್ದೀವಿ ಸರ್. ನೀವು ಹೇಗಿದ್ದೀರಾ?
1: ನಾವು ಆರಾಮದೇ ಸರ್. ಕಾರ್ಯಕ್ರಮ ಮೂಡಿ ಬರಕಂತ ಕೇಳಲಾಗತ್ತಿದ್ದೇವ್ರೆ.
0: ಓಕೆ ಓಕೆ ಓಕೆ. ಅಂದ್ರೆ ವಿಜಯಪುರ ನಮ್ಮ ಧಾರವಾಡ ಬರುತ್ತೆ.
1: ಹಾ ಧಾರವಾಡದಕ್ಕ ಅದಕ್ಕೆ ಮತ್ತೆ ದೂರ ಆದ್ರೆ ಸರ್. ಹಾ ಧಾರವಾಡ ಹತ್ತಿರ ನಡೆದನು.
0: ಏನ್ ಮಾಡ್ಕೊಂಡಿದ್ದೀರಾ ನವಾಜ್?
1: ನಾವು ರೈತರದೇವ್ರ ಸರ್.
0: ರೈತರ?
1: ಹಾ ಕೃಷಿಕರು. ಯಾಕಪ್ಪ
0: ಆಪ್ ಮೂಲಕ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ?
1: ಕಾರ್ಯಕ್ರಮ ಕೇಳ್ತೀನಿ ಸರ್, ಆ್ಯಪ್ನಾಗ ಡೌನ್ಲೋಡ್ ಮಾಡ್ಕೊಂಡ್ರಿ ಅದು.
0: ಹೌದಾ? ಯಾರು ಹೇಳಿದ್ದು ರೇಡಿಯೋ ಸಾರಂಗ್ ಅಂತ ಇದೆ ಅಂತ ಹೇಳಿ?
1: ರೇಡಿಯೋ ಸಾರಂಗ್ ಅಂತ ಹೇಳಿ ನಮ್ಮ ಗೆಳೆಯರೊಬ್ರು ಇದ್ರಿ ಸರ್, ಭರತ್ ಕುಮಾರ್ ಅಂತ ಹೇಳಿ. ಅವ್ರು ಹೇಳಿದ್ರಿ ಸರ್, ಅವರೇ ಡೌನ್ಲೋಡ್ ಮಾಡ್ಕೊಟ್ರು. ಅದಕ್ಕಲ್ಲಿ ಅದ್ ಕೇಳೋದು ಕರೆ ಮಾಡೋದು ಮಾಡಕತ್ತಿರ್ ಸರ್.
0: ಓಕೆ. ಗದ್ದೆಯಲ್ಲಿರುವಾಗ ಏನಾದ್ರು ಒಂದು ಫ್ರೀ ಬಿಡುವಲ್ಲಿ ಇರುವಾಗ ನಮ್ಮ ಕಾರ್ಯಕ್ರಮ ಕೇಳ್ತಿರ್ತೇವ್ರಿ
1: ಸರ್. ಕೇಳೋದು ಕರೆ ಮಾಡೋದು ಎರಡು ಮಾಡ್ತಿರ್ತೇವ್ರಿ. ಹಂಗೆ ಚಲೋ ಮೂಡಿ ಬರಕತ್ತವ್ರಿ.
0: ಓಕೆ ಓಕೆ. ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಫಸ್ಟ್ ಟೈಮ್ ನಾನು ನಿಮ್ ಜೊತೆಗೆ ಮಾತನಾಡ್ತಾ ಇದ್ದೀನಿ. ಹೌದು. ಹೇಗೆ ಏನಿದೆ ಸ್ಪೆಷಲ್ ಇವತ್ತಲ್ಲ ವಿಜಯಪುರದಲ್ಲಿ? ಎಲ್ಲ
1: ವಿಜಯಪುರದಲ್ಲಿ ಏನಿಲ್ಲ ನೋಡಿ ಸರ್, ಏನು ಮಳೆ ಇಲ್ಲ ಏನಿಲ್ಲ, ಬರೀ ಮೋಡ
0: ಬರಕತ್ತಿಲ್ಲ, ಖಾಲಿ ಮೋಡ ಇಲ್ಲ,
1: ಜರ ಬಿಸಿಲ ಜರ
0: ಮೋಡ. ನೀವು ಏನ್ ಬೆಳೆ ಮಾಡ್ತಿದ್ದೀರಾ
1: ಸರ?
0: ಬೆಳೆ ಬೆಳೆ
1: ನಿಂಬೆ ಬೆಳಿತೇವ್ರಿ ಸರ್. ಜೋಳ, ಸಜ್ಜೆ, ತೊಗರಿ ಇವೆಲ್ಲ ಬೆಳಿತೇವ್ರಿ ಸರ್. ಈಗ ಏನದ ಕಬ್ಬು ಹಚ್ಚೇವ್ರಿ ಸರ್, ಒಂದ್ ಎರಡು ಎಕರೆ.
0: ಓಹೋ ಹೌದಾ?
1: ಹ್ಞೂನ್ರಿ.
0: ಏನಾಯ್ತು ರೇಟ್ ಎಲ್ಲ ಜಾಸ್ತಿ ಆಯ್ತಾ? ಹೇಗೆ
1: ರೇಟ್ ಏನಿಲ್ರಿ, ಅದೇ ರೇಟ್ ಆದ್ರಿ ಸರ್, ಒಂದ್ ಸ್ವಲ್ಪ ಜಾಸ್ತಿ ಆಗ್ಯಾದ್ರಿ. ಹಿಂಗಾಗಿ ಫಸ್ಟ್ ಬೆಳಿರಿ. ನಾವು ತೊಗರಿ ಬೆಳಿತೇವ್ರಿ ಜಾಸ್ತಿ, ತೊಗರಿ ಸಜ್ಜೆ ರೀ.
0: ಜೋಳ ರೊಟ್ಟಿ ಬಾರಿ ಡಿಮ್ಯಾಂಡ್ ಅಲ್ವಾ ನಿಮ್ ಕಡೆ?
1: ಡಿಮ್ಯಾಂಡ್ ಬಾಳ್ರಿ ನಮ್ ಕಡೆ. ಅದೇ ಪ್ರಸಿದ್ಧ ಸರ್, ಬಿಜಾಪುರ ಜೋಳ ಅಂತಾರೆ ಎಲ್ಲಾ ಕಡೆ
0: ಅಲ್ವಾ? ನಿಮ್ ಕಡೆಯಿಂದ ಎಲ್ಲ ಹೋಗುತ್ತೆ ಆ ಕಡೆ ಈ ಕಡೆ ಎಲ್ಲ?
1: ಹೌದೌದು, ಎಲ್ಲ ಕಡೆ ಸಪ್ಲೈ ಇಲ್ಲಿದೆ ಆತರ ಸರ್. ಬಿಜಾಪುರ ಜಿಲ್ಲೆ ದೊಡ್ಡದಾದ್ರಿ, ಎಲ್ಲ ಹಳ್ಳಿಗಳಿಂದ ಎಲ್ಲ ಆ ಕಡೆ ಹೋಗ್ತದೆ.
0: ಓಕೆ ಓಕೆ. ಮಂಗಳೂರಿಗೆ ಬಂದ್ರೆ ಒಮ್ಮೆ ತಗೊಂಡ್ ಬನ್ನಿ ಜೋಳ ರೊಟ್ಟಿ.
1: ಬರೋಣ ಸರ್, ಮಂಗಳೂರು ಬೆಂಗಳೂರು ಬರ್ತೇವ್ರಿ ಒಮ್ಮೆ.
0: ಓಕೆ ಓಕೆ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಏನು ಯಾವ ಭಕ್ತಿ ಗೀತೆ ಕೊಡ್ಲಿ
1: ನಮಗ ನೋಡ್ರಿ ಸರ್? ಇವತ್ತು ಭಕ್ತಿ ಗೀತೆ ಅಂದ್ರೆ ನಮ್ಗೆ ಇದು ರೀ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಆಡಿದ್ರಿ. ಇದು ತಾಯಿಗೆ ತಕ್ಕ ಮಗ, ಇದು ರೀ ದಾರಿ ತಪ್ಪಿದ ಮಗ.
0: ದಾರಿ ತಪ್ಪಿದ ಮಗ.
1: ಹಾ ಅದ್ರಾಗ ನೋಡಿ ಸರ್, ಕಾಪಾಡೋ ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ಈ ಹಾಡಿ ಸರ್.
0: ಓಕೆ, ಖಂಡಿತ ಖಂಡಿತ ಪ್ರಸಾರ ಮಾಡ್ತೀನಿ. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಧನ್ಯವಾದಗಳು. ನಮಸ್ಕಾರ. ನೋಡಿ, ನವಾಜ್ ಅಂತ ಇವರು ಕರೆ ಮಾಡಿದ್ರು ವಿಜಯಪುರದಿಂದ. ಹಾಗೆಯೇ ಒಂದು ಭಕ್ತಿ ಗೀತೆಯನ್ನು ಕೂಡ ಕೇಳಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಈ ಒಂದು ಹಾಡನ್ನು ಕೂಡ ಪ್ರಸಾರ ಮಾಡ್ತೀನಿ. ಹಾಗೆಯೇ ಕೇಳುಗ್ರೆ, ಇದು ಇವತ್ತಿನ ಕಾರ್ಯಕ್ರಮ ಭಕ್ತಿ ಗೀತೆಯ ಕಾರ್ಯಕ್ರಮ, ಒಲವಿನ ಹಾಡು ಕಾರ್ಯಕ್ರಮದಲ್ಲಿ. ಮುಂದಿನ ಶುಕ್ರವಾರ ಮತ್ತೆ ಭಕ್ತಿ ಗೀತೆಯ ಒಲವಿನ ಹಾಡು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.85. ಇದು ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಹನ್ನೆರಡನೇ ಶತಮಾನದ ಶರಣ ಪಂಥದ ಪ್ರಮುಖರು ಬಸವಣ್ಣವರು. ಅವರ ಜೀವನಾನೇ ಒಂದು ಅಮರ ಜ್ಯೋತಿ ಅಂತ ಬರೀತಾರೆ. ಅದು ಎಷ್ಟು ದೊಡ್ಡ ಜ್ಯೋತಿ ಅಂತಂದರೆ ಅದರ ದಿವ್ಯ ಪ್ರಭೆಯೊಳಗೆ ಹಲವಾರು ಶತಮಾನಗಳವರೆಗೆ ಎಷ್ಟೊಂದು ಜನ ಮುಮುಕ್ಷುಗಳು ತಮ್ಮ ಜೀವನದ ದಾರಿಯನ್ನು ಕಂಡುಕೊಂಡಿದ್ದಾರೆ ಅಂತ ಅದ್ಭುತ ಅನಿಸುತ್ತೆ. ಯಾರಾದರೂ ಒಬ್ಬರು ಸಾಧಕರು ಒಳ್ಳೆಯ ಕೆಲಸ ಮಾಡಿದಾಗ 10 ವರ್ಷ 50 ವರ್ಷ 100 ವರ್ಷ ನೆನೆಯೋದು ಉಂಟು, ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ. ಆದರೆ ಒಬ್ಬ ವ್ಯಕ್ತಿ ಹೋಗಿ 800-900 ವರ್ಷಗಳ ನಂತರ ಕೂಡ ಆತನ ನೆನೆಸ್ಕೊಂಡು ನಮ್ಮ ಜೀವನಕ್ಕೆ ಮಾರ್ಗದರ್ಶಿ ಆದವರು ಇವರು ಅಂತ ಹೇಳುವಂಥದ್ದಾಗಲಿ, ಅವ್ರ ಮಾತನ್ನು ನೆನೆಸ್ಕೊಂಡು ನಮ್ಮ ಜೀವನಕ್ಕೆ ಇವತ್ತು ಮಾರ್ಗದರ್ಶಿಯಾಗಿದೆಯಲ್ಲ ಮಾತುಗಳು ಅಂತ ಅನ್ಸ್ಕೊಳ್ಳೋದಾಗಲಿ ಸಾಮಾನ್ಯ ಕೆಲಸ ಅಲ್ಲ ಅಂತ ಅದ್ಭುತ ಸಾಧನೆಯನ್ನು ಬಸವಣ್ಣವ್ರು ಮಾಡಿದವರು. ಅದರಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕಂತೂ ಅವರ ಕೊಡುಗೆ ದೊಡ್ಡದಾದಂಥದ್ದು. ಇವತ್ತು ನಾವು ಛಂದಸ್ಸಿನ ದೃಷ್ಟಿಯಿಂದ ಯಾವ ಕಾವ್ಯ ಪ್ರಭೇದಗಳನ್ನು ನಮ್ಮ ವೈಶಿಷ್ಟ್ಯ ಅಂತ ಹೇಳಿ ಹೆಮ್ಮೆ ಪಡ್ತೇವೋ ಅವುಗಳಲ್ಲಿ ಬಹುತೇಕ ಬಹಳ ಹೆಚ್ಚಿದ್ದಕ್ಕೆ ಮೂಲ ಪ್ರೇರಕರು ಅಥವಾ ಪ್ರಬಲ ಪೋಷಕರು ಆಗಿದ್ದವರು ಬಸವಣ್ಣವರು. ವಚನ ವಾಂಗ್ಮಯವನ್ನೇ ಸೃಷ್ಟಿ ಮಾಡಿಬಿಟ್ರು, ಆ ಥರದೊಂದು ಪ್ರಕಾರವನ್ನೇ ಸೃಷ್ಟಿ ಮಾಡಿ ಹೋಗಾಯಿತು. ಬಸವಣ್ಣ ಒಬ್ಬ ಋಷಿಯಾಗಿ, ಸುಧಾರಕರಾಗಿ, ಕವಿಯಾಗಿ ಪ್ರಚಾರ ಮಾಡಿ ಬರೆದು ಜಗಮಾನ್ಯರಾಗಿದ್ದಾರೆ, ನಮ್ಮೆಲ್ಲರಿಗೂ ಪೂಜ್ಯರಾಗಿದ್ದಾರೆ.

0: रेडियो सारंग 107.8 FM।
1: ಒಂದ್ ಕಡೆ ಡಾಕ್ಟರ್ ಎಲ್ ಬಸವರಾಜ್ ಅವರು, ಅವ್ರ ಬಗ್ಗೆ ನನ್ನ ವೈಯಕ್ತಿಕ ದೊಡ್ಡ ಗೌರವ, ದೊಡ್ಡ ಸಂಶೋಧನಕಾರ. ಇವತ್ತು ವಚನ ಸಾಹಿತ್ಯದ ಬಗ್ಗೆ ಬಹುದೊಡ್ಡ ಸಂಶೋಧನೆ ಮಾಡಿದವರು ಅಂದರೆ ಎಲ್ ಬಸವರಾಜ್ ಅವರು. ಅವರೊಂದು ಮಾತನ್ನು ಬರೀತಾರೆ, ಎಷ್ಟು ಚೆನ್ನಾಗಿರೋ ಮಾತು ಅಂತಂದರೆ, ಈ ವಚನ ಸಾಹಿತ್ಯಕ್ಕೆ ಅನ್ವಯ ಆಗುವಾಗ ಬರೆದಂಥ ಮಾತು. ಅವ್ರ ಮಾತನ್ನು ಹಾಗೆ ಓದಬೇಕು ನಾನು. ಭಾರತವು ವಿಶಾಲವಾದ ಧಾರ್ಮಿಕ ತತ್ವಗಳಿಗೆ ಸುಪ್ರಸಿದ್ಧವಾದಂತೆ ಸಂಕುಚಿತ ಭಾವನೆಗಳಿಗೂ ಕುಪ್ರಸಿದ್ಧವಾಗಿದೆ. ಎಷ್ಟು ವಿಶಾಲವಾದ ವಿಚಾರಗಳನ್ನು ನಾವು ಕೊಟ್ಟಿದ್ದೇವೆ, ಅದಕ್ಕೊಂದು ಕಡೆ ಹೆಮ್ಮೆ ಪಡೋದಾದರೆ, ಎಷ್ಟೋ ಜನವಾದಂಥ ಕುತ್ಸಿತವಾದಂಥ ತುಂಬ ಸಂಕುಚಿತ ಭಾವನೆಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಅಂತ ದುಃಖ ಪಡಬೇಕಾಗುತ್ತೆ. ಎರಡೂ ನಮ್ಮಲ್ಲಿದೆ ನೋಡಿ ಹೇಗಿದೆ. ದೃಷ್ಟಾರರ ಆತ್ಮವಿಶ್ವಾಸದ ಬ್ರಹ್ಮವಾದ ಸಾಮಾಜಿಕ ವ್ಯವಸ್ಥೆಯ ವರ್ಣಾಶ್ರಮ ವಿಭಾಗ, ಸಮರ್ಪಣ ರೂಪದ ಯಜ್ಞ ಯಾಗ ಮತ್ತಿತರ ಸಂಕೇತ ಸದಾಚಾರಗಳು, ಇದು ಒಂದು ಭಾಗ. ಆಗಿನ ಕಾಲದ ಉಪನಿಷತ್ಕಾರರಾಗಲಿ ವೇದರ್ಶಿಗಳಾಗಲಿ ಕಂಡರಿಸಿದಂತಹ ಬ್ರಹ್ಮವಾದ ಅಂತ ಏನಿತ್ತು, ಕಣ್ಣು ಮುಂದೆ ಒಂದು ಬ್ರಹ್ಮದ ಸಾಕ್ಷಾತ್ಕಾರ ತಂದಿಟ್ಟಿದ್ರು. ಬ್ರಹ್ಮವನ್ನು ಯಾರು ಕಂಡಿದ್ದಾರೆ? ಕಾಣದೇ ಹೋದರೂ ಕೂಡ ಜೀವನದ ಉನ್ನತ ಮಾರ್ಗಕ್ಕೆ ಒಂದು ಗುರಿ ಅಂತ ಇರಬೇಕಾಗತ್ತೆ. ಯಾವಾಗ ಒಂದು ಸಾಧನೆ ಮಾರ್ಗದಲ್ಲಿ ಗುರಿ ಇಲ್ಲದೆ ಹೋದರೆ ನಮಗೇನೂ ಆಗೋದಿಲ್ಲ. ಅಂಥ ಒಂದು ಗುರಿಯನ್ನು ಕಲ್ಪಿಸಿ ಬ್ರಹ್ಮ ಅಂತ ಒಂದು ಶಕ್ತಿ ಇದೆ ಅಂತ ಹೇಳಿ ಆ ಬ್ರಹ್ಮವಾದವನ್ನು ಹೇಳಿ ಸಾಮಾಜಿಕ ವ್ಯವಸ್ಥೆ ಚೆನ್ನಾಗಿ ಆಗಲಿ ಎಂದು ಒಂದು ವರ್ಣಾಶ್ರಮ ಧರ್ಮವನ್ನು ರಚನೆ ಮಾಡಿದರು. ಅದು ವರ್ಣಾಶ್ರಮ ಧರ್ಮ ಎಷ್ಟು ಚೆನ್ನಾಗಿತ್ತು ಅಂದರೆ, ಇವತ್ತಿಗೆ ಕೂಡ ವರ್ಣಾಶ್ರಮ ಒಂದಿಟ್ಟು ಬಿಟ್ಟು ಬದುಕೋಕ್ಕಾಗಲ್ಲ ನಮಗೆ. ನಾವು ತುಂಬ ಬಾಲಿಶವಾಗಿ ಮಾತಾಡ್ತೇವೆ ಕೆಲವೊಂದು ಸಲ, ವರ್ಣಾಶ್ರಮ ಧರ್ಮದಿಂದಾನೇ ನಮ್ಮ ಸಮಾಜ ಹಾಳಾಯಿತು ಅಂತ. ವರ್ಣ ಬೇರೆ, ಜಾತಿ ಬೇರೆ ಅಂತ ನಮಗೆ ಅರ್ಥವೇ ಆಗಲಿಲ್ಲ. ಜಾತಿ ವರ್ಣಾಶ್ರಮ ಕೆಟ್ಟು ಹೋದದ್ರ ರೂಪ, ವರ್ಣಾಶ್ರಮ ಅವಶ್ಯಕತವಾಗಿ ಬೇಕಾಗುವಂಥದ್ದು. ಬದುಕೋಕೆ ಆಗಲ್ಲ ನಮಗೆ, ಇದ್ಕೊಂತೆಲ್ಲ ಹೇಳಿದ್ದೆ ನಾನು. ವಿವೇಕಾನಂದರು ಭಾಳ ಚಂದ ಹೇಳ್ತಾರೆ, ವರ್ಣಾಶ್ರಮ ಇಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಒಂದೇ ದಿವಸದಲ್ಲಿ ನಾವು ನಾಲ್ಕು ವರ್ಣಗಳಲ್ಲಿ ಇರ್ತೇವೆ. ಬೆಳಗ್ಗೆ ಪೂಜೆ ಮಾಡಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳುವಾಗ ನೀವು ಬ್ರಾಹ್ಮಣರಾಗಿದ್ದೀರಿ, ಮತ್ತೊಬ್ಬರಿಗೋಸ್ಕರ ಹೋರಾಡುವಾಗ ಕ್ಷತ್ರಿಯರಾಗಿದ್ದೀರಿ, ಈಗ ಸೈನಿಕರಿದ್ದಾರೆ, ಅಷ್ಟೊಂದು ಜನ ಸೈನಿಕರಿದ್ದಾರೆ, ಯಾವ್ಯಾವುದೋ ಮತದಲ್ಲಿ ಹುಟ್ಟಿ ಬಂದಂಥ ಸೈನಿಕರಿದ್ದಾರೆ, ಆದರೆ ಅವರು ವರ್ಣಾಶ್ರಮ ಧರ್ಮದಲ್ಲಿ ಎಲ್ಲರೂ ಕ್ಷತ್ರಿಯರೇ. ನಾನು ಹೇಳ್ತಿದ್ದೀನಿ, ಮೇಷ್ಟ್ರು ಏನು ಪಾಠ ಮಾಡ್ತಾರೆ, ಅತ್ಯಂತ ತುಂಬ ಮನಸ್ಸಿನಿಂದ ಮಕ್ಕಳ ಮೇಲೆ ಪ್ರೀತಿಯಿಂದ ಪಾಠ ಮಾಡುವಂಥ ಮಾಸ್ಟರ್ ಎಲ್ಲನೂ ಬ್ರಾಹ್ಮಣರೇ. ಯಾಕಂದರೆ ಡೆಫಿನೇಷನ್ ಇದೆ ಬ್ರಾಹ್ಮಣರು ಯಾರು ಅಂತ, ಅಧ್ಯಯನಂ ಅಧ್ಯಾಪನಂ ಬ್ರಾಹ್ಮಣಸ್ಯ ವೃತ್ತಿ. ಯಾರು ಓದುತ್ತಾನೋ, ಮಕ್ಕಳಿಗೆ ಪಾಠ ಹೇಳಿಕೊಡ್ತಾನೋ ಅವನು ಬ್ರಾಹ್ಮಣ. ಮನೆಯಲ್ಲಿ ಮತ ಬೇರೆ ಇರ್ಬೋದು ಹುಟ್ಟಿದಿಂದ, ಆದರೆ ವರ್ಣಾಶ್ರಮ ಧರ್ಮದಲ್ಲಿ ನಾನು ಒಪ್ಪಿಕೊಂಡಂಥ ವೃತ್ತಿ ಮತ್ತೊಬ್ಬರಿಗೆ ಪಾಠ ಮಾಡುವಂಥದ್ದು. ಆದ್ದರಿಂದ ಮತ್ತೊಬ್ಬರಿಗೋಸ್ಕರ ಒಳ್ಳೆಯದನ್ನು ಚಿಂತೆ ಮಾಡುವಂಥದ್ದು, ಇದು ವಂಶ ಪರಂಪರವಾಗಿ ತಂದೆಯಿಂದ ರಕ್ತದ ಬರುವಂಥದ್ದಲ್ಲ, ಇದು ಅದು ಮನೋಪ್ರವೃತ್ತಿಯಿಂದ ಬರುವಂಥದ್ದು. ಆ ನಂತರ ಮೂರನೇದು ವಿವೇಕಾನಂದ ಹೇಳೋದು, ಪಲ್ಯ ತರಕಾರಿ ತರೋಕೆ ಹೋಗ್ತೀವಿ ನಾವು, ಚೌಕಾಸಿ ಮಾಡ್ತೀವಿ, ಯಾಕಪ್ಪ 20 ರೂಪಾಯಿ 15 ರೂಪಾಯಿ ಕೊಡಲ್ವಾ ಅಂತ ಚೌಕಾಸಿ ಮಾಡ್ತೀರಲ್ಲ, ಆಗ ವೈಶ್ಯರಾಗಿದ್ದೀರಿ. ಮತ್ತು ಯಾರದೋ ನೌಕರಿ ಮಾಡೋಕೆ ಹೋಗ್ತೀರಲ್ಲ, ಅಟೆಂಡೆನ್ಸ್ ಹಾಕಿ, ಅಲ್ಲಿ ಶೂದ್ರರಾಗಿದ್ದೀರಿ. ಒಂದೇ ದಿವಸದಲ್ಲಿ ನಾಲ್ಕು ವರ್ಣಗಳಲ್ಲಿ ಇರ್ತೇವೆ, ವರ್ಣ ಬಿಡೋಕ್ಕಾಗೋದಿಲ್ಲ. ಅಂಥ ಒಳ್ಳೆ ವರ್ಣಾಶ್ರಮ ಧರ್ಮವನ್ನು ಮಾಡಿದಂಥ ವ್ಯವಸ್ಥೆ ಇತ್ತು. ಆದರೆ ಅದು ಒಂದು ಭಾಗ ಆದರೆ ಮುಂದೇನಾಯಿತು, ಕರ್ಮಠರ ಮತ್ತು ವಿಧಿವಾದಿಗಳ ಮುಖ್ಯವಾಗಿ ಸ್ವಾರ್ಥಿಗಳ ರಾದ್ಧಾಂತದಿಂದ ಇದೆಲ್ಲ ವರ್ಣಾಶ್ರಮ

0: ಬಸವ.
1: ಒಬ್ಬ ರಾಜ ಚೆನ್ನಾಗಿದ್ದ, ಒಳ್ಳೆ ರಾಜ, ಸಮರ್ಥ ರಾಜ, ರಾಜವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಅವನ ಮಗ ಮೂರ್ಖ.
2: ರೇಡಿಯೋ ಸಾರಂಗ್
1: ಅವನಿಗೆ ಮಗನಿಗೂ ನಾನು ಸಿಕ್ಕಂತ ಸೌಭಾಗ್ಯ ಸಿಗ್ಬೇಕು. ಅದಕ್ಕೆ ಅವನೇನ್ ಮಾಡ್ದ, ರಾಜನ ಮಗ ರಾಜ ಅಂತ ಮಾಡ್ಕೊಂಡ. ಶಕ್ತಿ ಇಲ್ಲದೆ ಹೋದ್ರು ಅಳಬುರ್ಕನಾದ್ರೂ ರಾಜ ಆದ. ಒಬ್ಬ ಬ್ರಾಹ್ಮಣ ಚೆನ್ನಾಗಿ ಓದ್ಕೊಂಡವನು, ಬ್ರಹ್ಮರ್ಷಿ ಆಗಿದ್ದು, ಅವನ ಮಗ ದಡ್ಡ ಆದ, ಓದ್ಲಿಲ್ಲ ಅವನು, ಅವನಿಗೆ ಶಕ್ತಿ ಸಾಲಲಿಲ್ಲ. ಆದರೆ ರಾಜರು ಬಂದು ನಮಸ್ಕಾರ ಮಾಡ್ತಾ ಇದ್ರಲ್ಲ ಋಷಿಗಳಿಗೆ, ಇವರಿಗೆ ಅದಕ್ಕೆ ನನ್ನ ಮಗನೂ ಆಗಲಿ, ಅವಕಾಶ ಸಿಗಲಿ ಅಂತೇಳಿ ಬ್ರಾಹ್ಮಣನ ಮಗ ಬ್ರಾಹ್ಮಣ ಅಂತ ಮಾಡ್ತಾರೆ. ಇದೇ ಸ್ವಾರ್ಥದಿಂದ ಆದಂಥದ್ದು. ಆದ್ದರಿಂದ ಯಾವಾಗ ಸ್ವಾರ್ಥ ಬಂತೋ ವರ್ಣಾಶ್ರಮ ಕೆಟ್ಟು ಜಾತಿ ಪದ್ಧತಿಗೆ ಬಂತು. ಅದಕ್ಕೆ ಎಷ್ಟು ಚಂದ ಬರೀತಾರೆ ಅವರು, ಕರ್ಮಠರ ಮತ್ತು ವಿಧಿವಾದಿಗಳ. ಏನು ಕೇಳಿದ್ರು, ನಮ್ಮ ಕೈಯಲ್ಲಿ ಏನಿದೆಯಪ್ಪ ವಿಧಿ ಮಾಡಿಸ್ದಂಗೆ ಅನ್ನುವಂಥ ವಿಧಿವಾದಿಗಳ, ಅದರಲ್ಲೂ ಮುಖ್ಯವಾಗಿ ಸ್ವಾರ್ಥಿಗಳ ರಾದ್ಧಾಂತದಿಂದ ಇದೇನಾಯಿತು ಅಂತ ದೊಡ್ಡ ಚಿಂತನೆ, ಕನಸಿತ್ತಲ್ಲ ದೊಡ್ಡ ಕನಸು, ಅದೆಷ್ಟು ಚೆಂದ ಅವ್ರ ಮಾತು, ಅದನ್ನೇ ಓದಬೇಕು. ಅಹಂಕಾರದಲ್ಲಿ ವಿಷಮಿಸಿ, ಅಸ್ತವ್ಯಸ್ತದಲ್ಲಿ ತಳಮಳಿಸಿ, ಅಸ್ಪೃಶ್ಯತೆಯಲ್ಲಿ ನಾರುತ್ತ, ಅರ್ಥರಹಿತ ವಿಧಿ ನಿಷೇಧಗಳಲ್ಲಿ ಸಾಂಕ್ರಾಮಿಕವಾಯಿತು. ಅವ್ರು ಹೇಳು ಹಾಗೆ ಏನಾಯಿತು ಅಂದರೆ, ಅಹಂಕಾರದಲ್ಲಿ ವಿಷಮಿಸಿ, ನಮ್ಮ ಧರ್ಮನೇ ಶ್ರೇಷ್ಠ, ನಮ್ಮಂಥ ಧರ್ಮ ಇನ್ನು ಯಾವುದೂ ಇಲ್ಲ ಅಂತ ಹೇಳ್ಕೊಂಡೇ ಹೋದಿ ಹೊರತಾಗಿ ಧರ್ಮ ಅರ್ಥವೇ ಆಗಲಿಲ್ಲ. ನಮ್ಮ ಅಜ್ಜ ಒಂದು ಹೇಳೋನು ಪ್ರಾವರ್ಬ್ ಇದ್ದಂಗಿತ್ತದು. ಅವ್ರು ಹೇಳ್ತಾ ಇದ್ರಂತೆ, ಯಾರೋ, ನಮ್ಮ ಅಜ್ಜ ಯಾವಾಗಲೂ ಆನೆ ಮೇಲೆ ಅಡ್ಡಾಡ್ತಿದ್ರು, ನಮ್ಮಪ್ಪ ಕುದುರೆ ಬಿಟ್ಟು ಕೆಳಗೆ ಇಳಿಲಿಲ್ಲ. ಹೌದಪ್ಪ, ನಿನ್ನ ಹಣೆ ಬರ ಏನು, ಕಾಲಲ್ಲಿ ಚಪ್ಪಲಿ ಇಲ್ಲ ಅಂತ ಬರೀ ಅದನ್ನೇ ಹೇಳ್ಕೊಂಡು ಕಾಲ ಕಳೆದ್ವಿ. ನಮ್ದು ದೊಡ್ಡದು, ಭಾಳ ದೊಡ್ಡದು ಧರ್ಮ ನಮ್ಮದು. ಅದು ಧರ್ಮ ಅರ್ಥ ಮಾಡ್ಕೊಳ್ಳಿಲ್ಲ ನಾವು. ಡಿ ವಿಜಿ ಕೂಡ ಬರೀತಾರೆ, ಹಳೆ ಕಾಲದ್ದು ಹೇಳ್ಕೊಂಡು ಇರಬೇಡ್ರಪ್ಪ, ನಿಮಗೆಷ್ಟು ಬಂದಿದೆ ಹೇಳ್ರು ಅದನ್ನು. ಅದಕ್ಕೆ ಅಹಂಕಾರದಲ್ಲಿ ವಿಷಮಿಸಿ, ಅಸ್ತವ್ಯಸ್ತದಲ್ಲಿ ತಳಮಳಿಸಿ, ನಿಜ ಅರ್ಥ ಆಗಲಿಲ್ಲ, ಹಳೇದು ಬಿಡೋಕ್ಕಾಗ್ತಾ ಇಲ್ಲ, ಹೊಸದು ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ, ತಳಮಳ ಆಗಿ ಹೋಯ್ತು ನಮಗೆ. ಅಸ್ತವ್ಯಸ್ತದಲ್ಲಿ ತಳಮಳಿಸಿ, ಅಸ್ಪೃಶ್ಯತೆಯಲ್ಲಿ ನಾರುತ್ತ, ನಾವು ಯಾರನ್ನೋ ಮುಟ್ಸ್ಕೋಬೇಡ ಅಂದ್ಬಿಟ್ವಿ. ಯಾರನ್ನ ಮುಟ್ಸ್ಕೋಬೇಡ ಅಂತೀವಿ ನಾವು? ಈಗ ನೀವು ಕಲ್ಪನೆ ಮಾಡ್ಕೊಳ್ಳಿ, ಯಾರನ್ನು ಮುಟ್ಸ್ಕೋಬೇಡ ಅಂತ ಈಗೆಲ್ಲ ಕ್ಲಾಸಿಫೈ ಮಾಡ್ಕೊಂಡಿದ್ವಿ ನಾವು. ಅದು ಹಂಗೆ ಇರಲಿಲ್ಲಲ್ಲ ಮೊದಲು. ಮುಂದೆ ಬರ್ತದೆ, ಬಸವಣ್ಣವರೇ ಬರೀತಾರೆ, ವ್ಯಾಸ ಯಾರ ಮಗ? ವ್ಯಾಸರು ನಮ್ಮ ಮಹಾಭಾರತ ಕೊಟ್ಟಂಥ ವ್ಯಾಸ ಮಹರ್ಷಿಗಳು ಅಂತೀವಿ. ಯಾವ ಜಾತಿ ಹುಡುಕ್ತೀರಿ ನೀವು ಅವ್ರನ್ನ? ವಾಲ್ಮೀಕಿ ಯಾವ ಜಾತಿ ಅಂತ ಹುಡುಕ್ತೀರಿ ಅಲ್ವಾ? ಆದ್ದರಿಂದ ಅವಾಗ ಮುಟ್ಸ್ಕೋಬೇಡ ಅಂತಿರಲಿಲ್ಲ. ವಿವೇಕಾನಂದರು 100 ವರ್ಷದಿಂದ ಭಾಳ ಗಟ್ಟಿಯಾಗಿ ಹೇಳಿದರು, ನಮ್ಮ ದುರ್ದೈವ ಏನಾಗಿದೆ ಅಂದರೆ, ನಮ್ಮ ಧರ್ಮ ಟಚ್ ಮೀ ನಾಟ್ ರಿಲಿಜನ್ ಆಗಿದೆ. ಟಚ್ ಮೀ ನಾಟ್, ಮುಟ್ಸ್ಕೋಬೇಡ, ಅವ್ರು ಮುಟ್ಸ್ಕೋಬೇಡ, ಇವ್ರು ಮುಟ್ಸ್ಕೋಬೇಡ ಅಂತ ಹೇಳಿ ಬೌಂಡ್ರಿ ಹಾಕ್ಕೊಂಡು ಹೋಗಿದ್ದೀವಿ ನಾವು. ಹಾಳು ಅದಕ್ಕೆ ಹೇಳ್ತಾರೆ, ಅಸ್ಪೃಶ್ಯತೆಯಲ್ಲಿ ನಾರುತ್ತ, ಅರ್ಥರಹಿತ ವಿಧಿ ನಿಷೇಧಗಳಲ್ಲಿ ಸಾಂಕ್ರಾಮಿಕವಾಯಿತು. ಅರ್ಥವೇ ಇಲ್ಲ ವಿಧಿಗಳು ಮಾಡೋದ್ರೊಳಗೆ. ಅದು ಯಾಕೆ ಕಾಂಪ್ಲಿಕೇಟ್ ಆಯ್ತು ಹೇಳಿ? ನನ್ನ ಮಗನೇ ಪುರೋಹಿತ ಆಗಬೇಕು ಅಂತ ತೀರ್ಮಾನ ಮಾಡಿಕೊಂಡೆ, ಅವನಿಗೆ ಮಂತ್ರ ಗೊತ್ತಿಲ್ಲ, ಶಕ್ತಿ ಗೊತ್ತಿಲ್ಲ, ಅದಕ್ಕೆ ಅವನೇನು ಮಾಡ್ತಾನೆ, ಬರೀ ಟ್ರಿಕ್ ಮಾಡಿ.

0: Radio Sarang 107.8 FM.
1: ಕುವೆಂಪು ಹೇಳ್ತಾರೆ, ಮಂತ್ರಗಳ ಹೊರೆ ಏಕೆ ಅಂತ. ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆ ಏಕೆ? ಮಂತ್ರಗಳು ಯಾಕೆ ಬೇಕಪ್ಪ? ಗದ್ದಲ ಹಾಕ್ತಾವ ನಡುವೆ ಡಿಸ್ಟರ್ಬ್. ಟ್ಯಾಗೋರ್ ಅದೇ ಹೇಳ್ತಾರೆ, ಡ್ಯೂರಿಂಗ್ ಮೈ ಯೂನಿಯನ್ ವಿತ್ ಯು ಮೈ ಮಾಸ್ಟರ್ ದ ಜಿಂಗಲ್ಸ್ ವಿಲ್ ಬಿ ಅನ್ ಆಬ್ಸ್ಟಕಲ್ ಅಂತ. ಕಾಲಲ್ಲಿ ಹಾಕೊಂಡು ಗೆಜ್ಜೆ ನನಗೆ ಅಡ್ಡ ಆಗುತ್ತೆ ನಿನ್ನ ಜೊತೆಗೆ ಸೇರ್ಕೊಳ್ಳುವಾಗ, ಅದು ಬೇಡ. ಅದು ಹಾಗೆ ಎಲ್ಲವನ್ನು ಬಿಟ್ಟು ಭಗವಂತನ ಕಡೆ ಹೋದಾಗ ವಿಧಿವಿಧಾನಗಳ ಕಡೆಗೆ ಹೆಚ್ಚು ಒತ್ತು ಯಾಕೆ ಬಂತು ಅಂದರೆ ಮೂಲ ಶಕ್ತಿ ಕಮ್ಮಿಯಾಯಿತು. ಆ ಮೂಲ ಶಕ್ತಿ ಕಮ್ಮಿಯಾಗಿ ಸಾಂಕ್ರಾಮಿಕ ಎಲ್ಲ ಕಡೆ ಹಾಗೆ ಹರ್ಕೊಂಡ್ಬಿಡ್ತದೆ. ಅದಕ್ಕೆ ಭಾರತೀಯ ಧಾರ್ಮಿಕ ಚರಿತ್ರೆಯಲ್ಲಿ ವಿಶಾಲ ನಿರ್ಮಲ ತತ್ವ ಪ್ರತಿಪಾದನೆ ಮಾಡಿದ ಮಹರ್ಷಿಗಳ ಚಟುವಟಿಕೆಗಳು ಒಂದು ಮಹಾನ್ ಘಟನೆಯಾದರೆ, ಆಗಿನ ಕಾಲದ ಋಷಿಗಳು ಏನು ದೊಡ್ಡ ಕಲ್ಪನೆ ಹಾಕಿಟ್ರು ನೋಡಿ ನಮ್ಮ ಕಣ್ಣು ಮುಂದೆ, ಎಂಥ ದೊಡ್ಡ ಕಲ್ಪನೆ ರೀ ಅದು. ಇಡೀ ಜಗತ್ತಿಗೆ ಮುಟ್ಟುವಂಥ ದೊಡ್ಡ ಕಲ್ಪನೆ ಒಂದು ಕಡೆ ಹಾಕಿಡೋದಾದರೆ ಇನ್ನೊಂದು ಕಡೆಗೆ ಏನಾಯಿತು ಅಂದರೆ, ಮಾನವ ಕುಲ ವಂಚಕರಿಂದ ಆ ತತ್ವಕ್ಕೆ ಆರೋಪಿತವಾದ ಕಳಿಕೆಯನ್ನು ಕಳೆದು ಸಾಧು ಶರಣರ ಮತ್ತು ದಾಸರ ಸುಧಾರಕ ಕಾರ್ಯಚಟುವಟಿಕೆಗಳು ಇನ್ನೊಂದೇ. ಅಷ್ಟು ಕೆಡಿಸ್ಬಿಟ್ಟಿದ್ರಲ್ಲ ನಡುವೆ ಎಲ್ಲ, ಅದನ್ನು ರಿಪೇರ್ ಮಾಡೋಕ್ಕೆ ಹೋದವರು ಯಾರು ಅಂದರೆ ಈ ವಚನಕಾರರು ಹೋದರು, ದಾಸರು ಹೋದರು. ಆ ಕಾಳಿಕೆ ಹತ್ತಿತ್ತಲ್ಲ, ಕಪ್ಪು ಹತ್ಕೊಂಡಿತ್ತಲ್ಲ ನಮಗೆಲ್ಲ, ಆ ಕಪ್ಪನ್ನು ಆದಷ್ಟು ಮಟ್ಟಿಗೆ ತೊಳೆಯೋಕ್ಕೆ ಪ್ರಯತ್ನ ಮಾಡಿದರು. ಅದರೊಳಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡ ಜನತೆಗೆ ಕನ್ನಡದಲ್ಲಿ ಆ ಇಡೀ ಸಾರವನ್ನು ನಮಗೆ ಕೊಟ್ಟದ್ದು ವಚನಕಾರರು. ಅರ್ಥ ಆಗುವ ಭಾಷೆಯಲ್ಲಿ, ಬೇರೆ ಭಾಷೆಯಲ್ಲಿ ಹೇಳಿದಾಗ ಚಂದ ಅನ್ನಿಸ್ಬೋದು ಕೇಳೋದಕ್ಕೆ, ಆದರೆ ಅರ್ಥ ಆಗದೆ ಹೋದಾಗ ಆ ಭಾಷೆಯ ಸೊಗಡನ್ನು ರಸವನ್ನು ಕಡೆದು ನಮ್ಮ ಕೈಯಲ್ಲಿ ಕೊಟ್ಟವರು ವಚನಕಾರರು.

0: Radio Sarang 107.8 FM.
1: ಹನ್ನೆರಡನೇ ಶತಮಾನದಲ್ಲಿ ಈ ನಾವು ಶರಣದ ಒಂದು ಆಂದೋಲನ ನಡೀತು. ಹನ್ನೆರಡನೇ ಶತಮಾನ ಅದ್ಭುತ ಅಂತೆಲ್ಲ ಹೇಳ್ತೀವಿ. ಒಂದೇ ಸಲ ಹೇಗಾಯ್ತದು, ಒಂದೇ ಸಲ ಹೇಗೆ ಬಂದ್ಬಿಡುತ್ತೆ ಹನ್ನೆರಡನೇ ಶತಮಾನದಲ್ಲಿ ಅದು ಅಂತ ಕಲ್ಪನೆ ಬರುತ್ತೆ. ನಾನೊಂಚೂರು ತಲೆ ಕೆಡಿಸ್ಕೊಂಡು ಓದಿದೆ ಇದ್ರ ಬಗ್ಗೆ. ತುಂಬ ವಿಚಿತ್ರ ಇದೆ ಅದು. ಯಾವುದೋ ಒಂದು ಸೋತ ತಕ್ಷಣ ಬರೋಲ್ಲ. ಧಾರವಾಡದಲ್ಲಿ ನಾನು ಒಂದು ಹಾಸ್ಟೆಲಲ್ಲಿದ್ದೆ, ಯೂನಿವರ್ಸಿಟಿ ಹಾಸ್ಟೆಲ್, ಶಾಲ್ಮಲಾ ಹಾಸ್ಟೆಲ್ ಅಂತಿದೆ. ಅಲ್ಲಿ ಶಾಲ್ಮಲಾ ನದಿ ಹರಿತದೆ ಅಂತ ಈ ನಮ್ಮ ಬೇಂದ್ರೆ ಅವ್ರದ್ದು ಸಣ್ಣ ಸೋಮವಾರ ಹಾಡು ಕೇಳಿದ್ದೇನೋ ಗೊತ್ತಿಲ್ಲ. ಸಣ್ಣ ಸೋಮವಾರ ಅದ್ಭುತ ಹಾಡದು. ಆ ಸಣ್ಣ ಸೋಮವಾರ ನಾನು ಯಾವಾಗಲೂ ಅದನ್ನು ವಿಲಿಯಂ ಬ್ಲೇಕ್ ಅಂಡ್ ಟೈಗರ್ ಕಂಪೇರ್ ಮಾಡ್ತೀನಿ. ಹೇಗೆ ವ್ಯಕ್ತಿ ಅನುಭವ ಸಾರ್ವತ್ರಿಕ ಆಗೋಕ್ಕೆ ಸಾಧ್ಯ ಇದೆ ಅಂತ ಆ ಸಣ್ಣ ಸೋಮವಾರ. ನಾವೆಲ್ಲ ಪ್ರತಿ ಸಲ ಸೋಮವಾರಕ್ಕೆ ಜಾತ್ರೆಗೆ ಹೋಗ್ತಿರೋರು. ಈಗ ಹೇಗೆ ಕಾವೇರಿಯಲ್ಲಿ, ತಲೆ ಕಾವೇರಿಯಲ್ಲಿ ಉಗಮ ಆಗ್ತದೋ, ಕಾವೇರಿ ಉದ್ಭವ ಆಗ್ತದೆ ಒಂದು ಗಳಿಗೆಗೆ, ಹಾಗೆ ಅಲ್ಲಿ ಶಾಲ್ಮಲಾ ನದಿ ಉಗಮ ಆಗ್ತದೆ. ಅಲ್ಲೊಂದಿದೆ, ಅದೇ ಥರ ಹೊಂಡ ಇದೆ, ಅದೇ ಥರದ ನೀರಲ್ಲಿ ಆ ಕಡೆ ಟೈಮ್ ಬರ್ತದೆ ಅಂತ ಹೇಳ್ತಾರೆ. ಆ ಕಡೆ ಉದ್ಭವ ತೀರ್ಥೋದ್ಭವ ಆಗ್ತದೆ ಅಲ್ಲಿ. ನಾನು ಎಷ್ಟೋ ಸಲ ಹುಡುಗನಾಗಿದ್ದಾಗ ಹೋದಾಗ ಆ ತೀರ್ಥೋದ್ಭವ ಆಗ್ತದೆ ಅಂತ ಗಳಿಗೆ ಕೇಳಿ ಹೋದವನು. ಹೋದಾಗ ಅದು ಉಕ್ಕುತ್ತದೆ, ನೀರು ತೊಗೋಬೇಕು, ತಲೆಗೆ ಸಿಡಿಸ್ಕೋಬೇಕು. ನಮ್ಮ ಅಜ್ಜ ಕಲಿಸಿದ್ದು, ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ನಮ್ಮ ಅಜ್ಜನ ಕೇಳಿದೆ, ಮುಂದೆಲ್ಲಿ ಹೋಗ್ತದೆ ಇದು ಅಂತ. ಸಣ್ಣದೊಂದು ಹೊಂಡ ಇದ್ದಂಗಿದೆ, ಅಲ್ಲಿ ನದಿ ನೋಡಿದ್ರೆ ಭಾರಿ ದೊಡ್ಡದು ಅಂತಾರೆ, ಎಲ್ಲಿ ಹೋಗ್ತದೆ ನಡುವೆ, ಅದು ಕಾಣಿಸೋದೇ ಇಲ್ಲ ಅಂತ. ನಮ್ಮ ಅಜ್ಜ ಹೇಳಿದ, ಅದಕ್ಕೆ ನದಿ ಮೂಲ ಹುಡುಕಬಾರ್ದಪ್ಪ, ನದಿ ಬರ್ತದೆ ಇಲ್ಲಿ, ಅದು ನಂಬಬೇಕು. ಅದು ಎಲ್ಲೋ ಅಂತರ್ಗಾಮಿಯಾಗಿ ಹೋಗ್ತದೆ, ನೆಲದಲ್ಲಿ ಹೋಗ್ತದೆ, ಎಲ್ಲೋ ಒಂದು ಕಡೆ ಮೇಲೆ ಹೇಳುತ್ತೆ, ಹಾಗಾಗ್ತದೆ ಅಂತ. ನನಗನ್ಸೋದು ಸಾಮಾಜಿಕ ಆಂದೋಲನಗಳು ಹಾಗೇನೆ. ಹೇಗೆ ನದಿ ಒಂದು ಕಡೆ ಹುಟ್ಟಿ ಮುಂದೆ ಅಂತರ್ಗತ ಆಗಿ ಗುಪ್ತಗಾಮಿನಿಯಾಗಿ ಎಲ್ಲೋ ಹರ್ಕೊಂಡು ಹೋಗಿ ಒಂದು ಕಡೆ ಪಟ್ಟ ಅಂತ ಹೇಳುತ್ತಲ್ಲ, ಹಾಗೆ ಈ ಹನ್ನೆರಡನೇ ಶತಮಾನದ ಶರಣರ ಆಂದೋಲನಕ್ಕೆ ಹಿಂದೆ ಎಲ್ಲಿ ಆಗಿದ್ದಿರಬೇಕಿದ್ದು, ಮೂಲ ಕಾರಣ ಎಲ್ಲಿ ಅಂತ ಹುಡುಕಿದಾಗ ಅದರ ಮೂಲ ಸೆಲೆ ಯಾವುದು, ಅದು ನಡೆದು ಬಂದಂಥ ದಾರಿ ಯಾವುದು, ಆ ದಾರಿಯಲ್ಲಿ ಬರುವಾಗ ತನ್ನಲ್ಲಿ ಏನೇನು ಬದಲಾವಣೆ ಮಾಡ್ಕೊಳ್ತದು ಅಂತ ಅನ್ನೋದು ರೋಮಾಂಚಕಾರಿ ಅಷ್ಟೇ ಅಲ್ಲ, ಅತ್ಯಂತ ಕುತೂಹಲಕಾರಿಯಾದಂಥ ವಿಷಯ.

0: Radio Sarang 107.8 FM.
1: ಇದು ಕುಡಿಕಿದಾಗ ಸ್ವಲ್ಪ ವಿಷಯ ಸಿಕ್ಕದ್ದು ಅಂತಂದ್ರೆ, ಈ ಶರಣ ಪಂಥ ಅನ್ನುವಂಥದ್ದು ಶುರುವಾದ 4ನೇ ಶತಮಾನದಲ್ಲಿ, ಅಂದ್ರೆ ಇದಕ್ಕಿಂತ 800 ವರ್ಷಗಳ ಹಿಂದೆ ಶುರು ಆದಂಥದ್ದು. ಅದು ಹುಟ್ಟಿದ್ದು ಉತ್ತರ ಭಾರತದ ಲಕುಳೀಶ ಪಾಶುಪತ ಎಂಬ ವೈದಿಕ ಆಗಮ ಶೈವ ಸಿದ್ಧಾಂತದೊಳಗೆ ಬರುವಂಥದ್ದು. ಅದೊಂದು ಇದಿದೆ, ವೈದಿಕ ಆಗಮಿಕ ಶೈವ ಪಂಥ ಒಂದಿದೆ. ಅಲ್ಲಿ 4ನೇ ಶತಮಾನದಲ್ಲಿ ಲಕುಳೀಶ ಪಾಶುಪತ ಅಂತ ಒಂದು ಪಂಥ ಬಂತು. ಆ ಲಕುಳೀಶ ಪಾಶುಪತದವರು ಶರಣರು ಅಂತ ಕರ್ಕೊಳ್ಳೋಕೆ ಶುರು ಮಾಡಿದರು. ತಮಾಷೆ ನೋಡಿ ಹೇಗಿದೆ, 8 ವರ್ಷಗಳ ಹಿಂದೆ ಅವರು ಅಲ್ಲಿಂದ ಹೊರಟದ್ದು, ಉಗಮಾದದ್ದು ಅಲ್ಲಿಂದ ಕಲ್ಪನೆ ಬಂದದ್ದು. ಮುಖ್ಯ ಕಲ್ಪನೆ ಏನು ಬಂತು, ಅವರು ಸಮಾಜದಲ್ಲಿರುವಂಥ ಏರು ತೆಗ್ಗುಗಳನ್ನು ನೋಡಿ ಎಲ್ಲರೂ ಸಮಾನವಾಗಿರಬೇಕು, ಎಲ್ಲವೂ ಸಮಾನವಾಗಿರಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ಶುರು ಆದಂಥದ್ದು. ಅದು ಮುಂದೆ ಹುಡುಕ್ತಾ ಹೋದರೆ 7, 8, 9ನೇ ಶತಮಾನದಲ್ಲಿ ಕಾಣಿಸ್ತಾ ಬರ್ತದೆ. ಉತ್ತರ ಭಾರತದಿಂದ ಕೆಳಗೆ ದಕ್ಷಿಣ ಭಾರತಕ್ಕೆ ಹರಿದುಕೊಂಡ್ಬಂದದ್ದು ಕಾಣಿಸುತ್ತೆ. ಮುಂದೆ ಬಂದದ್ದು 9ನೇ ಶತಮಾನದಲ್ಲಿ ಬಂದಾಗ ದಕ್ಷಿಣ ಭಾರತದಲ್ಲಿ ತ್ರೈಷಷ್ಠಿ ಪುರಾತನರು ಅಂತ ಒಂದು ಬರ್ತಾರೆ, ತಮಿಳುನಾಡಲ್ಲಿ ಶೈವ ಕವಿಗಳವರು. ಅದನ್ನು ತ್ರೈಷಷ್ಠಿ ಪುರಾತನರು ಅಂತ ಕರೀತಾರೆ. ಅದು ಆ್ಯಕ್ಚುಲಿ ಏನಪ್ಪ ಅಂದರೆ 63 ಜನ ನಾಯನಾರ್ಗಳು, ನಾಯನಾರ್ ಪಂಥ ನಾವು ಕೇಳಿದ್ದೀವಿ. 63 ಜನ, ತ್ರೈಷಷ್ಠಿ ನೋಡಿ ಹೇಗಿದೆ, ತ್ರೈಷಷ್ಠಿಯಿಂದ 63, 63 ಪುರಾತನರಿದ್ದಂಥ ಒಂದು ಪಂಥ ನಾಯನಾರ್ ಪಂಥ. ಅಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸೋಕೆ ಶುರು ಆಯಿತು. ಇದು ಶೈವ ಭಕ್ತಿ ಕವಿಗಳಿದ್ದರಲ್ಲ, ಅದರಲ್ಲಿ 4 ಜನ ಬಹಳ ಮುಖ್ಯರು. ಒಬ್ಬ ಬಹಳ ಗಟ್ಟಿಯಾಗಿ ನಿಂತವನು 8ನೇ ಶತಮಾನದಲ್ಲಿ, ಅಪ್ಪಾರ್ ಅಂತ ಒಬ್ಬ, ಅದಾದ್ಮೇಲೆ ಸುಂದರರ್ ಅಂತ ಇನ್ನೊಬ್ಬ, ಇನ್ನೊಬ್ಬ ಸಂಬಂಧರ್ ಅಂತ ಇನ್ನೊಬ್ರು, ಕೊನೆಗೆ ಮಾಣಿಕ್ಯವಚಾಕಾರ್ ಅಂತ ಒಬ್ರು. ಅವ್ರು ಕೊನೆಗೆ 11ನೇ ಶತಮಾನದಿಗೆ ಬರುವಂಥವ್ರು. ಅಲ್ಲಿಂದ ಇಲ್ಲಿವರೆಗೂ ನಾಯನಾರ್ ಪಂಥ ಬಂತಲ್ಲ, ಅದು ಜಗ್ ಕಣ್ಣಿ ಕಾಣಿಸೋಕೆ ಶುರು ಆಯ್ತು.
0: ರೇಡಿಯೋ ಸಾರಂಗ್ 107.8 FM.

0: ಕುಣಿಬೇಕು ನವಿಲೇನೋ ಕುಣಿಬೇಕು ನವಿಲೇನೋ ಕುಣಿಬೇಕು
1: ಈಗ ಬಂತು ದಾರಿಗೆ

ಸ್ವರಬಂಧುಲೆಗೆ ಸರ್ವರೆಗ್ಲ ಮೋಕೆದ ಸೊಲ್ಮೆಲು ನಿಖಲು ಕೇನಂದುಲ್ಲರು ರೇಡಿಯೋ ಸಾರಂಗ್ 107.8 FM ಉಂದು ರಂಗ್ ರಂಗದ ಬದುಕು. ಇತ್ತೆ ಕೇನಗ ತುಳು ಪ್ರಸಾರ. ಇನಿತ ಈ ಪ್ರಸಾರಡು ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೆರೆನ ಕಡಲಾಮುತ್ತು ಕಾದಂಬರಿದ ಸೊರಸರಪೊಳಿಕ್ ಕೆಬಿಯಾಕ.

ಇದ ಮುಟ್ಟದ ಕತೆ. ವಸಂತಿ ಮದಿಮೆ ಆದ ಕಂಡನೆ ಆನಂದನೊಟ್ಟುಗೂ ಬೊಂಬಾಯಿಗೆ ಬರ್ಪಲ್. ಬೊಂಬಾಯಿದ ಕುರ್ತೆಲ್ನಾದುನ ಜೋಪುಡ ಪಟ್ಟಿಡು ವಸಂತಿ ಉಪ್ಪುಡಾದ ಬತ್ತನ್. ಕಂಡನಗ ದುಂಬುಂಜಿ ಮದಿಮೆ ಆದಿಪ್ಪುನ ವಿಚಾರಲ ಅಲೆಗ ಗೊತ್ತಾಪುಣ್. ಪರೊಂದು ಬತ್ತದ ಗಲಾಟೆ ಮಲ್ತೊಂದಿಪ್ಪುನ ಆನಂದೆ ಬೊಕ್ಕ ಬೊಕ್ಕ ವಸಂತಿನ ಜೋಪುಡ ಪಟ್ಟಿಗೆ ಬರ್ಪಿನಿಲ್ಲ ಉಂತಾವೆ. ಒರ್ತಿಯೇ ಆಯಿನ ವಸಂತಿ ನಾಲಿಲ್ಲದ ಬ್ಯಾಲೆ ಮಲ್ತದ ಜೂವನ ಮಲ್ತೊಂದುಪ್ಪುವಲ್. ಒಂಜಿ ದಿನ ಬುಡಂದೆ ಬತ್ತಿನ ವರ್ಸುಗು ವಸಂತಿಲ ಅಲ್ಲ ಗುರ್ಚಿಲ್ಲ ಮುರ್ಕುಡು. ಅಲ್ಲಿನ ಸರ್ಕಾರದ ಬೋಟು ದಕಲು ಬಚಾವು ಮಲ್ಪಿರ. ಮುಲ್ಪ ಊರುಡು ಬಾಲೆ ಮುತ್ತು ಬೊಕ್ಕ ಬೊಡೆದಿ ಗೀತನೊಟ್ಟುಗು ಶೀನನ ಎಲ್ಯ ಸಂಸಾರ ಎಡ್ಡೆಡೆ ನಡತೊಂದುಪ್ಪುಡು. ಕತೆ ದುಂಬರಿಪುಡು. ಆನಿ ಉಂಚಿ ದಿನ ಯಾಪಲದಲೆ ಕಾನೆ ಶೀನೆ ಬಯ್ಯಾನಗ ಮುತ್ತುನು ತಟೊಂದು ಕಡಲ ಬರಿತಂಚಿ ಪೋಯಿ. ಮರಿಯಾಲ ಆಯಿನೇರ್ದಾವರ ಕಡಲ ಬಾರಿ ಜೋರುಂಡು. ಆಂಡ ಶೀನಗ ಎಲ್ಲಿಯರ್ದಿಂಚಿ ತೂತಿನ ಕಡಲ್ದ ಅರ್ಬಟ ಅಭ್ಯಾಸ ಆತಂಡು. ಬಾಲಿನ್ ತಟೊಂದು ಕಡಲ ಬರೀಕ್ ಬತ್ತೆ ಪೊರ್ತು ಬಯ್ಯದ ಶಾಲೆ ಬುಡಿಯರಾಂಡ್ ಗೀತಲ ಕಡಲ ಬರೀಕ್ ಬರುವಲು. ಒಂತೆ ಪೊರ್ತು ಗಾಳಿಗೆ ಕುಲ್ಲದು ಪೋಯಿ ಪಂಡ್ದು ಎನ್ನೊಂದಿತ್ತೆ ಶೀನೆ. ಆ ತಾನಗ ಗೀತಲ ಬತ್ತಲ್ ಶಾಲದ ಚೀಲನು ಇಲ್ಲದ ಜಗಲಿಡೇದೀದ್ ಸೀದ ಕಡಲ ಬರಿಕ್ ಬತ್ತಲ್. ದೂರುಡೇ ಬನ್ನಗ ಆಲ್ ತುತ್ತಿನ ನೀಲಿ ಸೀರೆದ ಸೆರಂಗ್ ಗಾಳಿಗ ರಾಪುನ ಪೊರ್ಲುನು ದೂರುಡೆ ಪೊಯ್ಯಡು ಕುಲೋಂದು ಶೀನೆ ತೂದು ಸಂತಸೊಡು ಮುಗುರು ತೆಲಿತೆ. ಗೀತ ಶೀನನ ಕೈತಲ್ ಬತ್ತದು ಕುಲಿಯೋಲು. ಅವು ಒಂದು ಪಾತಿರೊಂದು ಇತ್ತಿಲೆ ಕಾನೆ ಬಾನುಡು ಮುಗಲ್ ಕಪ್ಪರ್ ಪಾಡ್ಯರೆ ಸುರುವಾಡು. ಕಡಲು ಪುಡಯರೆ ಸುರುವಾಡು. ಒಂಜೆತ್ತ ಪಿರವು ಒಂಜಿ ಬಾನಮುಟ್ಟುನ ಸೆರೆಕುಲು ಲಕ್ಕೆರೆ ಸುರುವಾಡು. ಶೀನೆ ಪಂಡೆ ಗೀತ ಬರ್ಸ ಬರ್ಪುಲೆಕ ತೋಜುಂಡು ನನ್ನ ನಮ ಇಲ್ಲಡೆ ಪೋಯ್ ಅಂಚ ಶೀನೆ ಲಕ್ಕದು ಉಂತಿಯೇ. ಬಾಲಿನ್ ತಟೊಂದು ಗೀತಲ ಪಿದಡಿಯಲು. ರಡ್ಡ ಪಜ್ಜೆ ನಡತದಾನಗ ಗೀತ ಒರಾನಿ ಉಂತಿಯೋಲು. ಂದೇ ಬಾಲೆನ್ ಪನಿ ಪತ್ಲೆಗೆ ಯಾನೋರ ಕಾರ್ ಚಂಡಿ ಮಲ್ತೊಂದು ಬರ್ಪೆ. ಕಡಲು ಜೋರು ಆವೊಂದುಂಡು ಈ ಸೆರೆತ ಪುಡಿಪ್ಪುಗು ಪೋವಚ್ಚಿ ಗೀತ. ಇಲ್ಲಡು ಕಾರ್ ದೆಕ್ಕೊಲಿ ಬಲ ನಮ ಇಲ್ಲಗ್ ಪೋಯ್. ಶೀನೆ ಪನ್ನಗ ಇಜ್ಜಿಯೇ ಯಾನ ತೀರ್ಥ ಜಪ್ಪುಜಿ ಓ

ಇಪ್ಪುನಿ. ಬಾಲಿನ ಪೊಯ್ಯಡು ಕುಲ್ಲಾದ ಬತ್ತಂಡ ಅವುಲಾ ಪರತೊಂದು ಬತ್ತದ ಕಡಲ್ಗ ಸೇರು. ಶೀನಗ ಇತ್ತೆ ದಿಕ್ಕೇ ತೋಜುಜಿ. ಗೀತಾ ಗೀತಾ ಅಣದು ಒಬ್ಬೆ ಪಾಡೊಂದು ಸೆರೆತ್ತ ಮುಡಿಪುಗೊರ ಮಿತ್ತೊರ ಮರ್ಲಲೆಕ ಬಲಿತೊಂದುಲ್ಲೆ. ಓ ಅಪ್ಪೆ ಭಗವತಿಯೇ, ಈಯೇ ಸಾದಿ ತೋಜಾವಡು ಪನಂದು ಬುಲಿತೊಂದುಲ್ಲೆ ಶೀನಿ. ಆಯನ ಬೊಬ್ಬೆ ಕಡಲ್ದ ಸೆರೆ ಆಕುನ ಪೆಟ್ಟಿಗು ಏರೆಗ್ಲ ಕೇನೊಂದಿಜ್ಜಿ. ಗೀತನ ತರೆ ಕೈ ತೋಜೊಂದುಂಡು. ಸೆರೆ ಅಲಿನ ಒಯ್ತೊಂದು ದೂರ ದೂರ ಹೋವೊಂದುಂಡು. ಪಕ್ಕ ಶೀನಗ ದಾದನ ಒಂಜಿ ತಾರೆಕ್ಕೆ ಪೊಗ್ಗುಣು. ಮಿತ್ ಪೊಯ್ಯೆಗ್ ಬಲ್ತೆ ಬಾಲಿನ ಬರಿಟ್ಟು ಕುಲ್ಲಾದ ಪಕ್ಕಪಕ್ಕ ಪೊಯ್ಯಡು ಒಂಜಿ ಗುಂಡಿ ಮಂತೆ. ಆ ಗುಂಡಿಡು ಬಾಲಿನ ಕುಲ್ಲಾದ ಐತ ಸೊಂಟ ಮುಟ್ಟ ಪೊಯ್ಯನು ನಿಗಿತ್ತೆ. ನನ ಬಾಲೆ ಅಲ್ತು ಮೆದ್ಕಂದು ಪನ್ಪುನ ಅಂದಾಜೆ ಅಣ್. ಇತ್ತೆ ಉಂದೇನು ಮಾತ ತೂದು ಬಾಲೆಲ ಜೋರುಡೆ ಬುಲ್ಪರೆ ಸುರುಮಲ್ತನ. ಶೀನೆ ಬಾಲಿನ ಬುಡ್ತು ಪಾರ್ ಪೋದು ಕಡಲ್ಗಲಾಗಿ. ಇತ್ತೆ ಸೆರೆತ್ತ ಪೆಟ್ಟಿಗ ದಾಲ ತೋಜೊಂದಿಜ್ಜಿ. ಆ ತೊರ್ತುಗು ಗೀತನ ಕಡಲ ಸುಮಾರು ದೂರ ಒಯ್ತೊಂದ್ ಪೋತುಣ್. ಆಂಡ ಸೆರೆತ್ತ ಮುಡಿಪುಡೆ ಪುಟ್ಟುದು ಬಲತಿನ ಶೀನೆ ಬುಡುವೆನ ಸರಿರೊಡಿತ್ತಿನ ಶಕುತಿನ್ ಪೂರ ಒಂಜಿ ಮಂತದ ನೀಂದೊಂದು ದುಂಬು ದುಂಬು ಪೋಯೇ ಶೀನೆ. ಆಂಡ ಸೆರೆ ಆಯನ ಗೀತನ ಕೈತಡೆ ಎತ್ತರೆ ಬುಡೊಂದಿಜ್ಜಿ. ಏತು ದುಂಬು ಪೋಯನ ಆತೆ ಪಿರದಕ್ಕೊಂದುಂಡು ಸೆರೆ. ವಿಧಿ ಶೀನನ ಬದುಕಡು ಇತ್ತೆ ಗೊಬ್ಬೊಂದುಂಡು. ಇತ್ತೆ ಮುಗಲಿ ಏರ್ದು ಬರ್ಸಬರ್ರೆಸುರು ಆಂಡು. ಆತನಗ ಶೆಡ್ಡಿತ್ತಿನ ವಸಂತಣ್ಣೆ ಇಲ್ಲಡೆ ಪೋಯರೆಂದು ಪಿದಾಡ್ನಗ ಕಡಲ್ದ ಬರಿತ ಪೊಯ್ಯಡು ಒಂಜಿ ನಾಯಿ ದಾದನ ತೂದು ಜೋರುಡೆ ಕೊರೆತೊಂದುಂಡು. ವಸಂತಣ್ಣೆ ದಾದಪ್ಪ ಒಂದು ಪಣದು ಅಂಚಿ ಬನ್ನಗ ಪೊಯ್ಯಡು ಅರ್ಧ ಕೌಂತುದು ಬೊಬ್ಬೆ ಪಾಡುನ ಬಾಲೆ ತೋಜಿನ್. ಪಾರೊಂದು ಬತ್ತೇರು ಶೀನನ ನಾಯಿ ಬಾಲದ ಕೈತಲು ಉಂತೊಂದು ಕೊರೆತೊಂದುಂಡು. ವಸಂತಣ್ಣೆ ಪೊಯ್ಯನ ತೆಲಪಾದ ಬಾಲಿನ ದೆತ್ತೆರು. ಇತ್ತೆ ನಾಯಿ ಕಡಲ್ದಂಚಿ ತೂದು ಕೊರೆಪರೆ ಸುರುಮಂತನು. ತೂನಗ ದೂರುಡು ಏರ ನೀಂದುನ ತೋಜೊಂದುಂಡು. ಇತ್ತೆ ವಸಂತಣ್ಣಗ ಮುಲ್ಪದಾದನ ಆತಂಡು ಪಣದು ಅಂದಾಜೆ ಆಪುಂಡು. ಅಲ್ತು ಬಾಲಿನ ತಟೊಂದು ಶೆಡ್ಡುಗ ಪಾರ್ ಬತ್ತದು ಪಂಡೆರು. ಔಲಿತ್ತಿನ ಮೋನೆ ರಾಜೆ ಸುರೇಸೆ ಗಂಗ್ವಣ್ಣೆ ಮಾತೆರ್ಲ ಕಡಲ ಬರಿಕ್ಕು ಪಾರ್ ಬತ್ತೆರು. ತೂಪುನಿ ದಾದ ಒರಿಯನ ಬೆರಿಯೇ ಒರಿ ಕಡಲ್ಗ ಜತ್ತಿರು. ಏತೇತೋ ಜೀವ ಒರಿತಿನ ಜವನೆರಕುಲು ಸೆರೆತ ಪೆಟ್ಟಿನ ತೂವಂದೆ ನೀಂದಿಯರು. ಶೀನನ ಕೈತಡೆ ಎತ್ತಿಯರು. ಬಚ್ಚಿದು ಪೋತಿನ ಶೀನೆ ಗೀತನ ಬಗೆಟ್ಟು ಪಂಡೆ. ಮಾತೆರ್ಲ ಸೇರ್ದು ಕಡಲ್ಡು ನಾಡಿಯರು. ನೀಂದು ನೀಂದುದು ಆನೆಕಲ್ಲದಡೆ ಎತ್ತನಗ ಗೀತ ತಿಕ್ಕಿಯಲ್. ಆಂಡ ಅಲೆನ ಜೂವ ಕಡಿದಿತ್ತಡು. ಆತು ಪೋರ್ತಾನಗ ಊರುಗು ಊರೇ ಕಡಲ ಬರಿಟ್ಟು ಸೇರ್ಡು. ಗೀತನ ಪುನನು ಪೊಯ್ಯಡು ಜೆಪುಡಾಯರು. ಒಂಜಿ ಮೇಯ್ಟು ಶೀನೆ ಜೂವಪ್ಪ ಪುಣ ಆದಬುರ್ದೆ. ಬಾಲೆ ಗಂಗೊಣ್ಣನ ಬೊಡೆದಿನ ಕೈಟ್ಟು ದಂಬು ಕಟದು ಬುಲ್ತೊಂದುಂಡು. ಉಂದೇನು ಪೂರ ತೂನಗ ಎಂಚಿನ ಕ್ಲಿನ ಬಂಜಿಲಾ ಪೊತ್ತು. ಊರುಗು ಊರೇ ಕಣನೀರು ಪಾಂಡು. ಏರ ಉಚ್ಚಿಲಗ ಸುದ್ದಿ ಮುಟ್ಟಾಯರೆ ಬಲ್ತೇರು. ಗೋಪಾಲಣ್ಣೆ ಸೈಕಲ್ ಪತೊಂದು ಮಂಜಿ ಸರಗ ಪೋದು ಸ್ಟೇಷನ್ಗ ಸುದ್ದಿ ಮುಟ್ಟಾಯರು. ಇಂಚಿರ್ದ ಗೀತನ ಅಪ್ಪೆಮ್ಮೆ ಪಲೆಯೇ ಬತ್ತಿ ಎತ್ತನಗ ಅಂಚಿರ್ದ ಪೊಲೀಸ್ ಜೀಪುಲ ಬತ್ತನ್. ಶೀನೆ ತರೆಕ ಹಾಕೊಂದು ಬುಲಿತೊಂದುಲ್ಲೆ. ಯಾನ್ಲ ಗೀತನೊಟ್ಟಿಗೆ ಪೋಪೆ ಏನನು ಬುಡ್ಲೆ ಪನೊಂದು ಕಡಲ್ಗ ಲಾಗ್ಯರೆ ಬಲಿತೊಂದುಲ್ಲೆ. ರಡ್ ಮೂಜಿ ಜನ ಆಯನ ಪತದದಿ ಒಂದುಲ್ಲೆರು. ಗೀತನ ಅಪ್ಪೆಮ್ಮನ ಬುಲಿಪು ಬಾನುಗೆತ್ತದಂಡು. ಬತ್ತಿನ ಪೊಲೀಸ್ ದಕುಲು ಉನೇನು ಮಾತ ತೂದು ಮರಣದೆಪ್ಪೊಲಿಂದು ಅಲ್ಪನೆ ಬರೆದು ಕೊರಿಯರು. ಕಡಲ ಬರಿತ ಜವನಿರು ಗೀತನ ಪುನನ ಕರಿಯಜ್ಜೆರನ ಇಲ್ಲಡೆ ಕೊನೆಯರು. ಊರು ಪೂರ ಸೈತಿನಿಲ್ಲದ ಸೂತಕದ ಛಾಯಡುಂಡು. ಮಣಿಮಂಬುಜ್ಜಿ ಊರ ಅಚ್ಚಮ್ಮಾರ್ ಬತ್ತಿರು. ಮಾತೆರ್ಲ ಬೇಜಾರು ನಿಂಗದು ದುಂಬುದ ಕೆಲಸಗು ದುಂಬರಿತಿರು. ಕಡಲ ಬರಿಟೆ ಕಾಟಗೋರಿಯರು. ಮದಿಮಲೆನ ಐತೊಡು ಬೈದಿನ ಗೀತ. ಮದಿಮಲೆನ ಐತೊಡೆ ಬಾನುಗು ಪುಗೆ ಮಣ್ಣುಗು ಬೊಂಜಾಯಲು. ಶೀನೆ ಸರ್ವೊಲ ಕಲೆಯೊಂದು ತರೆಕ್ ಕೈದೀದು ಬುಲ್ತೊಂದುಲ್ಲೆ. ಶೀನನ್ ತೊಂಡ ಆಯನನ ಎಚ್ಚದಿನ ಬದುಕದು ಉರಿವೆಂದು ಏರೆಗ್ಲ ಪನಿಯರ ಅಪುಜಿ. ಆತನಗ ಗೀತನ ಪಲೆಯೇ ಬಾಲೆ ಮುತ್ತುನು ಪತೊಂದು ಶೀನನ ಕೈತಡೆ ಪೋಪೆ. ಬಾವ ಈರ ಸಮಾಧಾನ.

0: ಈತೆ ನಟ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೆರೆನ ಕಡಲಮುತ್ತು ಕಾದಂಬರಿದ ಸೊರಸರಪೊಳಿ
1: ಸರೇ ಪತ್ತೊಂಜಿ ಕೇಂಡರ್
0: ಇನಿತ ಸರೇಕ್ ಸೊರಕೊರಿನಾರು ಗಾಯತ್ರಿ ನಾನಿಲ್.

ಇನಿತ ತುಳು ಪ್ರಸಾರ ಈಡೆಗ ಮುಗಿಯೊಂದುಂಡು. ನನಂಜಿ ಪ್ರಸಾರಡು ನನರತಿಕ್ಕಗ ಮಾತರೆಗ್ಲ ಸೊಲ್ಮೆಲು. ಕೇಲಂದುಪ್ಪುಲೆ ರೇಡಿಯೋ ಸಾರಂಗ್ 107.8 FM ಉಂದು ರಂಗ ರಂಗದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ನಡೆದ ಬಿಎಡ್ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಾರ್ಯಾಗಾರ ಮೇಧ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ರವೀಶ್ ತುಂಗಾ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಈಗ ಎಜುಕೇಷನ್ ಮತ್ತು ಮೆಂಟಲ್ ಹೆಲ್ತ್ ಇದನ್ನು ನಾವು ತಗೊಂಡ್ರೆ ವಿದ್ಯೆ, ಶಿಕ್ಷಣ, ವಿದ್ಯಾರ್ಥಿ, ಶಿಕ್ಷಕ, ಪೋಷಕರು, ಸ್ಟೇಟ್ ಗವರ್ನೆನ್ಸ್ ಎಲ್ಲ ಬರ್ತದೆ. ತರಗತಿ ಮಾತ್ರ ಅಲ್ಲ, ಶಿಕ್ಷಕರು ಮಾತ್ರ ಅಲ್ಲ, ವಿದ್ಯಾರ್ಥಿ ಮಾತ್ರ ಅಲ್ಲ, ಅದನ್ನೆಲ್ಲ ಒಂದು ಸಮ್ಮಿಲಿತವಾಗಿ ಎಲ್ಲ ಜೋಡಿಸ್ಕೊಂಡು ಹೋದರೆ ಅದೊಂದು ಉತ್ತಮ ಶಿಕ್ಷಣ ಆಗುತ್ತೆ ಅಂತ ನನ್ನ ಭಾವನೆ. ಈ ಸಮ್ಮಿಲತೆ, ಕೋಆರ್ಡಿನೇಷನ್, ಅದನ್ನು ಒಂದು ಆಗುವಂಥ ಒಂದು ಪರಿಸ್ಥಿತಿ ಬೇಕಾದರೆ ಅದಕ್ಕೆ ಒಂದು ಸೂತ್ರಧಾರ ಬೇಕು. ಇದನ್ನೆಲ್ಲ ಒಟ್ಟು ಸೇರಿಸ್ಕೊಂಡು ಹೋಗಬೇಕಾದ್ರೆ ಸೂತ್ರಧಾರ ನನ್ನ ಹತ್ರ ಕೇಳಿದರೆ, ಬೀಯಿಂಗ್ ಅ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಆ್ಯಸ್ ವೆಲ್ ಆ್ಯಸ್ ಅ ಟೀಚರ್, ಐ ಸೇ ದ್ಯಾಟ್ ಫರ್ಮ್ಲಿ ದ್ಯಾಟ್ ಇಟ್ ದ ಮೈಂಡ್, ಮನಸ್ಸು. ಮನಸ್ಥಿತಿ ಸರಿ ಇದ್ದರೆ ಇದನ್ನೆಲ್ಲ ನಾವು ಸರಿ ತೂಗಿಸ್ಕೊಂಡು ಹೋಗ್ಬೋದು. ಮನಸ್ಸನ್ನುವಂಥದ್ದು ಆರೋಗ್ಯಕರವಾಗಿದ್ದರೆ, ಮನಸ್ಸು ಬ್ಯಾಲೆನ್ಸ್ ಸಮತೋಲನದಲ್ಲಿದ್ದರೆ ಎಲ್ಲ ಕೂಡ ಸರಿಯಾಗಿ ಹೋಗ್ತದೆ. ಇದು ಕಲಿಕೆ ಅನ್ನುವಂಥದ್ದು ಇದು ಸುಲಭವಾಗಿ ಬರುವುದಿಲ್ಲ. ಲರ್ನಿಂಗ್ ಈಸ್ ಅ ನೆವರ್ ಎಂಡಿಂಗ್ ಪ್ರೋಸೆಸ್, ಅದು ಆಗ್ತಾನೇ ಇರ್ತದೆ. ಇದು ಅರ್ಥವತ್ತವಾಗಿ ಅಥವಾ ನಮಗೆ ಹಿತವಾಗಿ ಆಗಬೇಕಾದ್ರೆ ಅದರದ್ದೊಂದು ಕಾಂಪನೆಂಟ್ಸನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಎ ಬಿ ಸಿ ಡಿ ಇ ಅಂತ ಹೇಳಿದರೆ, ಎ ಎಬಿಲಿಟಿ, ಬಿ ನಮ್ಮ ಬಿಹೇವಿಯರ್, ಒಳ್ಳೆ ಬಿಹೇವಿಯರ್, ಮತ್ತು ಸಿಯಲ್ಲಿ ಮೂರುಂಟು, ಕಾನ್ಫಿಡೆನ್ಸ್, ಕಮಿಟ್ಮೆಂಟ್ ಆ್ಯಂಡ್ ಕಾನ್ಸಂಟ್ರೇಷನ್. ಈ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ತುಂಬ ಮುಖ್ಯ. ನಮಗೆ ಎಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲವೋ ಅಲ್ಲಿ ಕಲಿಕೆ ಹಿಂದೆ ಬೀಳ್ತದೆ. ನಮಗೆ ಎಲ್ಲಿ ಧ್ಯಾನ ಕೊಡಲಿಕ್ಕೆ ಆಗೋದಿಲ್ಲವೋ ಅಲ್ಲಿ ಲರ್ನಿಂಗ್ ಕಂಪ್ಲೀಟ್ ಆಗೋದಿಲ್ಲ. ನಮಗೆ ನೆನಪು ಅಲ್ಲಿ ರಿಜಿಸ್ಟರ್ ಆಗಬೇಕಾದ್ರೆ, ಯಾಕಂದರೆ ನೆನಪು ಅಥವಾ ಮೆಮೊರಿ ಅಂತ ಹೇಳಿದ ಕೂಡಲೇ ಅಲ್ಲಿ ನಾವು ಮೂರು ಪಾರ್ಟ್ ಬಂತು. ಒಂದು ರಿಜಿಸ್ಟ್ರೇಷನ್, ಅದು ಸರಿಯಾಗಬೇಕು. ರಿಟೆನ್ಷನ್, ಅದು ಮೆದುಳಿನ ಕೆಪ್ಯಾಸಿಟಿ ಹೊಂದ್ಕೊಂಡು ಹೋಗ್ತದೆ, ಅದು ಸರಿಯಾಗಬೇಕು. ಮತ್ತು ಬೇಕಾದ ಸಮಯದಲ್ಲಿ ನಾವು ರಿಕಾಲ್ ಮಾಡಬೇಕು. ರಿಜಿಸ್ಟ್ರೇಷನ್, ರಿಟೆನ್ಷನ್, ರಿಕಾಲ್, ಇದು ಸರಿ ಇದ್ದರೆ ನಮ್ಮ ನೆನಪು ಸರಿ ಇರುತ್ತೆ. ನೆನಪು ಹೇಗೆ ಅದಷ್ಟು ಚೆನ್ನಾಗಿರಬೇಕಾದ್ರೆ ನಮಗೆ ಅಟೆನ್ಷನ್, ಕಾನ್ಸಂಟ್ರೇಷನ್ ಇದು ಇಂಪಾರ್ಟೆಂಟ್. ಅದರಿಂದ ಕಾನ್ಫಿಡೆನ್ಸ್, ಕಮಿಟ್ಮೆಂಟ್, ನಾನು ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ನನಗೇನು ಮಾಡಲಿಕ್ಕೆ ಆಗುತ್ತೆ, ಇಲ್ಲಿದ್ರೆ ಆಗೋದಿಲ್ಲ. ಕಮಿಟ್ಮೆಂಟ್ ಈಸ್ ಇಂಪಾರ್ಟೆಂಟ್. ಡಿ ಈಸ್ ಫಾರ್ ಡಿಟರ್ಮಿನೇಷನ್, ಛಲ. ಛಲ ಇದ್ದರೆ ಏನಾದರೂ ಸಾಧಿಸ್ಬೋದು, ನಿಮ್ಗೆ ಗೊತ್ತುಂಟು. ಈ ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಈ ಈಸ್ ಎಫರ್ಟ್ಸ್. ನನಗೆ ಎಬಿಲಿಟಿ ಇರ್ಬೋದು, ನನ್ನಲ್ಲಿ ಒಳ್ಳೆ ಬುದ್ಧಿವಂತಿಕೆ ಇರ್ಬೋದು, ನನ್ನಲ್ಲಿ ಎಲ್ಲ ಬೇರೆ ಎಲ್ಲ ಕಾನ್ಫಿಡೆನ್ಸ್ ಇರ್ಬೋದು, ಅಥವಾ ಕಾನ್ಫಿಡೆನ್ಸ್ ಜಾಸ್ತಿಯಾಗಿ ಓವರ್ ಕಾನ್ಫಿಡೆನ್ಸ್ ಕೂಡ ಇರ್ಬೋದು. ಅದೆಲ್ಲ ಇದ್ದು ನಾನು ಪ್ರಯತ್ನ ಹಾಕದೇ ಇದ್ದರೆ, ಎಫರ್ಟ್ ಹಾಕದೇ ಇದ್ದರೆ ಏನು ಪ್ರಯೋಜನ ಇಲ್ಲ. ನಮ್ಮ ಪರ್ಫಾರ್ಮೆನ್ಸ್ ಡಿಪೆಂಡ್ಸ್ ಅಪಾನ್ ದಿ ಒನ್ ಈಕ್ವೇಷನ್ ಕಾಲ್ಡ್ IQ ಇಂಟು ಎಫರ್ಟ್ಸ್. ನಮ್ಮಲ್ಲಿ ಏನು IQ ಉಂಟು ಅದು ಸಾಮಾನ್ಯವಾಗಿದ್ದರೆ, ನಮ್ಮ ಎಫರ್ಟ್ ಡಬಲ್ ಆದರೆ ಪರ್ಫಾರ್ಮೆನ್ಸ್ ಡಬಲ್ ಆಗುತ್ತೆ. IQ ಒಂದಿದ್ದು ಇಂಟೆಲಿಜೆನ್ಸ್ ಕೋಷನ್ಸ್, ಇಂಟೆಲಿಜೆನ್ಸ್, ದೇವರು ಕೊಟ್ಟ ಬುದ್ಧಿ ಒಂದಿದ್ದು ನಾವು ಎಫರ್ಟ್ ಏನು ಹಾಕದೇ ಇದ್ರೆ ಜೀರೋ ಆದರೆ ಜೀರೋವೇ ಆಗುತ್ತೆ. ನೀವು ಮಾಸ್ಟರ್ಗಳು ಗೊತ್ತುಂಟು ನಿಮಗೆ. ಆದ್ದರಿಂದ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಆಲ್ ದೀಸ್ ಇಂಗ್ರೀಡಿಯೆಂಟ್ಸ್. ಆ ಥರ ಕಲಿಕೆಯಲ್ಲಿ ನಾವು ಹೋಗುವಾಗ ನಮಗೆ ಒಂದು ನಾಲೆಜ್ ಬರುತ್ತೆ. ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಒಂದು ಮಕ್ಕಳಿಗೆ ವ್ಯವಸ್ಥಿತವಾಗಿ ಒಂದು ಪ್ರಜ್ಞೆ ಬರುತ್ತೆ. ಅದನ್ನು ಕಲ್ತ್ಕೊಂಡು ಹೋಗಿ ನಮ್ಮ ಮನಸ್ಸು ಸ್ಥಿತಿಯನ್ನು ನಾವು ಚೆನ್ನಾಗಿ ಮಾಡ್ಕೊಂಡು ಹೋದರೆ ನಮ್ಮ ಭವಿಷ್ಯ ಕರೆಕ್ಟ್ ಆಗುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ, ನಾವು ವಿದ್ಯಾರ್ಥಿ ಅಂತ ಹೇಳುವಾಗ ಅವರಿಗೆ ಡೆವಲಪ್ಮೆಂಟಲ್ ಸ್ಟೇಜ್ ಇರ್ಬೋದು, ಅಥವಾ ನಾವು ಈ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ವೈದ್ಯನಾಗಿ ನಾವು ಎಷ್ಟೋ ನೋಡ್ತೇವೆ. ಅವರಿಗೆ ಬರುವಂಥ ಸಮಸ್ಯೆಗಳು ನಾನಾ ವಿಧದಲ್ಲಿರುತ್ತೆ. ADHD ಇರ್ಬೋದು, ಆಬ್ಸೆಷನ್ ಇರ್ಬೋದು, ಎಂಗ್ಸೈಟಿ ಇರ್ಬೋದು, ಫೋಬಿಯಾ ಇರ್ಬೋದು, ಶಾಲೆಗೆ ಹೋಗಲಿಕ್ಕೆ ಹೆದರಿಕೆ ಇರ್ಬೋದು, ಸ್ಕೂಲ್ ಫೋಬಿಯಾ, ಅದೆಲ್ಲ ಅದೆಲ್ಲ ನಾವು ನೋಡ್ತೇವೆ. ಅದು ಯಾವಾಗ ಬರುತ್ತೆ ಅಂತ ಹೇಳಿದರೆ ನಮ್ಮ ಈ ಮೂರು ಆಯಾಮಗಳಲ್ಲಿ ವ್ಯತ್ಯಾಸ ಆದಾಗ, ಒಂದು ಯೋಚನೆಯಲ್ಲಿ, ಒಂದು ಭಾವನೆಯಲ್ಲಿ, ಮತ್ತು ವರ್ತನೆಯಲ್ಲಿ. ನಮ್ಮ ಯೋಚನೆ ಸರಿಯಾಗಿರಬೇಕು. ದೇವರು ಕೊಟ್ಟಿದ್ದಾನೆ ನಮಗೆಲ್ಲರಿಗೂ ಕೂಡ ಅದೃಷ್ಟವಶಾತ್ ಒಳ್ಳೆ ಬುದ್ಧಿವಂತಿಕೆ, ಒಳ್ಳೆ ಮೆದುಳು ಕೊಟ್ಟಿದ್ದಾನೆ, ಇಂಟೆಲಿಜೆನ್ಸ್ ಇರುತ್ತೆ. ಅದರಲ್ಲಿ ನಾವು ವಿವೇಕ ಅಂತ ಹೇಳ್ತೇವೆ, ಬುದ್ಧಿ ಅಂತ ಹೇಳ್ತೇವೆ ಅದನ್ನು. ಆ ಒಂದು ಕಾಗ್ನಿಷನ್ ಏನುಂಟು ಅದನ್ನು ನಾವು ಚೆನ್ನಾಗಿ ಪಾಸಿಟಿವಾಗಿ ಇಟ್ಕೊಳ್ಬೇಕು. ಅದರೊಟ್ಟಿಗೆ ನಮ್ಮ ಭಾವನೆಗಳು, ತಾಳ್ಮೆ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್, ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾದ್ದು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ, ಇಮೋಷನ್ಸ್ ಅನ್ನುವಂಥದ್ದು ತುಂಬ ತುಂಬ, ನೀವು ಎಷ್ಟೇ ಚಂದದಲ್ಲಿ ಪಾಠ ಮಾಡಿ ಲಾಸ್ಟಿಗೆ ಒಂದ್ಸಲ ಬೈದ್ಬಿಟ್ರೆ, ಟೆಂಪರ್ ಲೂಸ್ ಮಾಡಿಬಿಟ್ರೆ ಅಲ್ಲಿಗೆ ಇಂಪ್ರೆಷನ್ನೇ ಚೇಂಜ್ ಆಗುತ್ತೆ, ಕಲಿಯುವಿಕೆ ಕೂಡ ಚೇಂಜ್ ಆಗುತ್ತೆ. ಅದರಿಂದ ಇದೆಲ್ಲ ಕೂಡ ತುಂಬ ನಮ್ಮ ಮನಸ್ಥಿತಿ ಇಂಪಾರ್ಟೆಂಟ್. ನಮ್ಮ ಬಿಹೇವಿಯರ್, ನಮ್ಮ ಬಿಹೇವಿಯರ್ ರೋಲ್ ಮಾಡೆಲ್ ಆಗಿರಬೇಕು. ನನಗೆ ಡಬಲ್ ಜವಾಬ್ದಾರಿ ಉಂಟು, ಡಾಕ್ಟರಾಗಿ ಕೂಡ ಟೀಚರಾಗಿ ಕೂಡ ರೋಲ್ ಮಾಡೆಲ್ ಆಗಬೇಕು. ರೋಲ್ ಮಾಡೆಲ್ಸ್ ನಮ್ಮನ್ನು ನೋಡ್ತಾರೆ, ಕ್ಲಾಸ್ರೂಮ್ ಒಳಗಿರ್ಬೋದು, ಕ್ಲಾಸ್ರೂಮ್ ಹೊರಗಿರ್ಬೋದು, ನಮ್ಮ ಎಲ್ಲ ಬಿಹೇವಿಯರಲ್ ಅಬ್ಸರ್ವೇಷನ್ ಮಾಡ್ತಾರೆ. ನಾವು ಅದನ್ನೆಲ್ಲ ಕಾಪಾಡಿಕೊಂಡು ಹೋಗೋದು ತುಂಬ ಮುಖ್ಯ ಅಂತ ಅನಿಸುತ್ತೆ. ಬಹಳಷ್ಟು ಬದಲಾವಣೆಗಳು ನಮ್ಮ ಈಗಿನ ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮನಸ್ಥಿತಿ ಬದಲಾಗುತ್ತೆ, ಮಕ್ಕಳ ಮನಸ್ಥಿತಿ ಬದಲಾಗುತ್ತೆ, ಪೇರೆಂಟ್ಸ್ ಮನಸ್ಥಿತಿ ಬದಲಾಗುತ್ತೆ, ಟೀಚರ್ಸ್ ಮನಸ್ಥಿತಿ ಬದಲಾಗುತ್ತೆ. ಇದೆಲ್ಲ ಬದಲಾವಣೆ ಕಡೆಗೆ ಅಲ್ಟಿಮೇಟ್ಲಿ ಎಫೆಕ್ಟ್ ಆಗೋದು ಮೆಂಟಲ್ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ ಅನ್ನುವಂಥದ್ದು ನನ್ನ ಒಂದು ಹೆದರಿಕೆ. ಅದನ್ನು ಆದಷ್ಟು ತಡೆಗಟ್ಟುವಂಥದ್ದು ನಮ್ಮ ಪ್ರಯತ್ನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಈ ಒಂದು ಚಾಲೆಂಜ್ ಉಂಟಲ್ಲ, ಅದು ನಮ್ಮ ಆವಿಷ್ಕಾರದಿಂದ ಬಂದಿರ್ಬೋದು. ಉದಾಹರಣೆಗೆ ಈಗ ಮೊಬೈಲ್ ಅಡಿಕ್ಷನ್, ಅದು ಕೋವಿಡ್ ಟೈಮಲ್ಲಿ ನಾವೇ ಮಕ್ಕಳಿಗೆ ಹೇಳಿದ್ದು, ಕೋವಿಡ್ ಟೈಮಲ್ಲಿ ಹೆಚ್ಚು ಲ್ಯಾಪ್ಟಾಪ್ ಉಪಯೋಗಕ್ಕೆ, ಅದರದ್ದು ಅಂದರೆ ಇಂಟರ್ನೆಟ್ ಆಗಲಿ ಅಥವಾ ಈ ಸೋಷಿಯಲ್ ಮೀಡಿಯಾ ಮಾಧ್ಯಮದಕ್ಕೆ ಡಿಪೆಂಡ್ ಆಗೋಗಿ ನಾವು ಮಾಡಿದ್ದು ನಿಜ. ಆದರೆ ಇದನ್ನು ಈಗ ಸಮಸ್ಯೆ ಅಂತ ಹೇಳಿದ್ರೆ ಅದನ್ನು ಹೊರಗೆ ತರಲಿಕ್ಕೆ ಕಷ್ಟ ಆಗ್ತಾ ಉಂಟು, ತುಂಬ ತುಂಬ ಕಷ್ಟ ಆಗ್ತಾ ಉಂಟು. ಈಗ ನಾನು ಎಷ್ಟೋ ಮೊಬೈಲ್ ಅಡಿಕ್ಷನ್ ಕೇಸಸ್ ನೋಡ್ತೇನೆ. ಅದನ್ನು ಮೊಬೈಲ್ ಡಿಟಾಕ್ಸ್ ಅಂತ ಉಂಟು, ಅದನ್ನು ಮಾಡಲಿಕ್ಕೆ ಚಾಲೆಂಜ್ ಇಟ್ಟಿದೆ. ಚಾಲೆಂಜ್ ಇನ್ನೊಂದು ಚಾಲೆಂಜ್ ಏನಂತ ಹೇಳಿದರೆ, ನಮ್ಮ ಈಗಿನ ಸಮಾಜದಲ್ಲಿ ಕಾರಣಗಳು ಬಹಳಷ್ಟಿದೆ. ಡ್ರಗ್ ಅಡಿಕ್ಷನ್ ಗಾಂಜಾ ಇರ್ಬೋದು, MDMA ಇರ್ಬೋದು, LSD ಇರ್ಬೋದು, ನಿಕೋಟಿನ್ ಇರ್ಬೋದು. ನೀವು ಹೇಳಿದರೆ ಆಲ್ಕೋಹಾಲ್ ಮಾತ್ರ ಅಲ್ಲ, ಹೇಳಿದರೆ ನಂಬಲಿಕ್ಕಿಲ್ಲ, ಈ ಇರೇಜರ್ ಇರ್ತದಲ್ಲ, ರಬ್ಬರ್ ಸ್ಮೆಲ್ ಅಡಿಕ್ಷನ್, ಮತ್ತು ಈ ಇದು ಗಮ್ ಇರ್ತದಲ್ಲ, ಯಾವುದು
2: ವೈಟ್ನರ್,
1: ಅದರದ್ದು ಅಡಿಕ್ಷನ್, ಪೆಟ್ರೋಲ್ ಅಡಿಕ್ಷನ್ ಸ್ಮೆಲ್ ಅಂತ, ಇದೆಲ್ಲ ನಾವು ಅಡಿಕ್ಷನ್ ನೋಡ್ತಾ ಇದ್ದೇವೆ. ಇದು ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸ್ ಅಬ್ಯೂಸ್ ಮತ್ತು ಅದರದ್ದು ಅಡಿಕ್ಷನ್ ಇದು ರ್ಯಾಂಪೆಂಟ್ ಆಗಿದೆ. ಅದು ನಮ್ಮ ಚಾಲೆಂಜ್ ಕೂಡ. ನಮ್ಮ ಮನೋಬಲ ಸ್ಟ್ರಾಂಗ್ ಆಗಿದ್ದರೆ, ವಿಲ್ ಪವರ್ ಸ್ಟ್ರಾಂಗ್ ಆಗಿದ್ದರೆ ಯಾವುದನ್ನು ನಾವು ಯಾವ ಚಾಲೆಂಜನ್ನು ಕೂಡ ಎದುರಿಸ್ಲಿಕ್ಕೆ ಆಗುತ್ತೆ. ಈ ಒಂದು ಗಟ್ಟಿ ಮನಸ್ಥಿತಿಯನ್ನು ನೀವೆಲ್ಲರೂ ಇಟ್ಕೊಳ್ಳಿ. ಅದಕ್ಕೆ ಬೇಕಾಗಂಥ ಒಂದು ಅಗತ್ಯತೆ ಏನುಂಟು, ರಿಲ್ಯಾಕ್ಸೇಷನ್ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಯೋಗ ಇರ್ಬೋದು, ಅದನ್ನೆಲ್ಲ ನೀವು ಕೂಡ ನಾವು ಕೂಡ ಮಾಡಿಕೊಂಡ್ರೆ, ನಾನು ಸಹ ಅದಕ್ಕೆ ಸೇರ್ಕೊಂಡಿದ್ದೇನೆ, ನಾವೆಲ್ಲ ಮಾಡಿದರೆ ನಮ್ಮ ಮನೋಸ್ಥಿತಿ ಸರಿ ಇರ್ತದೆ, ಬ್ಯಾಲೆನ್ಸ್ ಆಗಿರುತ್ತೆ. ಆಗ ಮಾತ್ರ ನಾವು ವಿ ಕ್ಯಾನ್ ಇಂಪಾರ್ಟ್ ಗುಡ್ ಎಜುಕೇಷನ್ ಟು ದಿ ಚಿಲ್ಡ್ರನ್ ಸ್ಟೂಡೆಂಟ್ಸ್, ಆ್ಯಂಡ್ ವಿ ಕ್ಯಾನ್ ಬಿ ಅ ರೋಲ್ ಮಾಡೆಲ್, ಆ್ಯಂಡ್ ವಿ ಕ್ಯಾನ್ ಬಿಹೇವ್ ಪ್ರಾಪರ್ಲಿ ಸೊ ದ್ಯಾಟ್ ದಿ ಹೋಲ್ ಸೊಸೈಟಿ ವಿಲ್ ಆಕ್ಸೆಪ್ಟ್ ಅಸ್, ವಿ ಕ್ಯಾನ್ ಬಿಲ್ಡ್ ನೇಷನ್ ಬಿಲ್ಡಿಂಗ್ ಏನುಂಟು ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಮನೋಬಲ, ಮನಸ್ಥಿತಿ ಅನ್ನುವಂಥದ್ದು ತುಂಬ ಮುಖ್ಯ ಅಂತ ಹೇಳ್ತಾ ನನಗೆ ಕೊಟ್ಟ ಅವಕಾಶವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.
0: ಇಷ್ಟವರೆಗೆ ಡಾಕ್ಟರ್ ರವೀಶ್ ತುಂಗ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ.
1: ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಡೆದ ಕಾನದ ಕಟದಿರು ತುಳು ಯಕ್ಷಗಾನ ನಡೆಸಿಕೊಡುವವರು ಸತ್ಯಸಾರಮಾನಿ ಯಕ್ಷಗಾನ ಕಲಾಮಂಡಳಿ ಮಿಜಾರು. ಇದೀಗ ಕಾನದ ಕಟದಿರು ತುಳು ಯಕ್ಷಗಾನದ ಕೊನೆಯ ಕಂತು.
2: ಎಲ್ಲೇ ವಿಷಯ ನಮ್ಮನೆ ಲಡೆ ಮುಂದ ಊರ್ದ ಜನಕುಲ್ ದಾನ ಪೇರ್ಪಾನೆ ನಾಗವಂಶ ಈ ಭೂಮಿನಿ ನಾಗರಾಜ ತುಂಬಂದಿ ಅಂಚಂದಾಂಡ ಜಾತಿ ನೀತಿ ಏರು ಉಂಡು ಮಲ್ತ್ರ ಮನೆ ನಮ್ಮನೆ ದೇವೇರು ದಾಲ ಮಲ್ತಿಜೀರಿ ಬಣ್ಣಗಲ ಹೊಣತನೆ ಜಿಪ್ಪಿರ ಪೋನಗಲ ಹೊಣವರೆ
3: ಸರಿಯಾದ
2: ಒಂಜಿ ದಿನ ಜನ್ಮ ಪಡೋರ ಒಂಜಿ ದಿನ ಈ ಭೂಮಿ ಜೀವನ ಮಲ್ಪಾರ ಕಡೆಕ್ ಒಂಜಿ ದಿನ ಈ ಭೂಮಿ ಬುಡ್ದು ಯಮಲೋಕನು ಸೇರಿಯರ ಏಪ ಜನ್ಮ ಪಡೆಯ ಏತ ದಿನ ಬದುಕ್ಯ ಏಪತೈತ ಒಂದಿನ ಎಲ್ಲ ಪ್ರಶ್ನೆ ಮಲ್ಪಿಜೀರಿ ಈ ಜೀವನಡು ಬದುಕದ ಇದಾದ ಸಂಪಾದನೆ ಮಲ್ತ ಪನವತ್ತಿ ಜಪ್ಪರ ಪಜತ್ತಿ ಕೀರ್ತಿನ ಏರ್ ಸಂಪಾದನೆ ಮಲ್ಪರ ಅಕ್ಲಿ ತೈತ್ರ ಬುಕ್ಕಲ ಶಾಶ್ವತವಾದ ಪದವಿನ ಕೀರ್ತಿನ ಪಡೆಯರ ಸಾಧ್ಯ ಉಂಡು ತುಯನಯ ಮಣ್ಣಿಡ್ದು ಉಂಡಾಯನ ಕಾಯ ಒಂಜತ್ತು ಒಂಜಿ ದಿನ ಈ ಕಾಯ ಮಣ್ಣನೇ ಸೇರಡೋ ದಾಯ ಲಡೆಯಪ್ಪ ನಮ್ಮ ಲಡಾಯ ಮಲ್ಪರ ಜನ್ಮ ಪಡೆತನತ್ತಿ ಏರಿಗೆ ಅನ್ಯಾಯ ಅಪ್ಪಣ ಏರು ಪಾಪದ ಕೊಳ್ಳೇರ ಏರಿಗೆ ತೊಂದರೆ ಅಪ್ಪಣ ಆಪಡ್ತು ನಮ್ಮ ದಾಲೆಜ್ಜಿ ನಮ್ಮಲ್ಲೆಜ್ಜಿ ರಕ್ಷಣೆ ಮಲ್ಪುಗ ಅಡಿಗೆ ದೇವೇರ ದಯುಂಡು ದಾ ಲಡಾಯಿನ ಬಿಡ್ಲಿ ಎಲ್ಲಿಯ ನೀರದ ವಿಷಯ ಲಡಾಯ ಮಲ್ತಂದಣ್ಣ ಒಂದು ದೇವರು ಮೆಚ್ಚಿನ ಬೇಲತ್ತು ಈ ಭೂಮಿದ ಬಿತ್ತಿ ನರಮನು ಮೆಚ್ಚಿನ ಬೇಲೆ ಮಲ್ಪರ ತೀರಂದ ನಮ್ಮಲ್ಲೆಜ್ಜಿ ದೇವೇರು ಮೆಚ್ಚಿನ ಬೇಲೆ ಮಲ್ಪಡು ಐಕೆ ದೇವೇರ ದಯುಂಡು ಅವೇ ನಮಗೆ ಮೋಕ್ಷ ಸಾಧಿ
4: ಕೋಟಿ ಚೆನ್ನೇರೆ ಬಾರಿ ಕುರ್ಲಡ ಈಗಲೇ ಬಾತಾರ ಬಂಡರು ಅಪ್ಪಕನ ಮೂರ್ಪ ದಮ್ಮನ ಒರಿಕೊಡು ದಮ್ಮ ಬಂಡ ದಾದಪ್ಪ ನನ್ಕ ಐದು ಶೀಲ ನಿನ್ನ ತೋಚಿ ಪದೇರು ಐಕೆ ಪಂಚಶೀಲ ಅಂದು ಬಂತೇರು ಸುಳ್ಳು ಪಡೆರೆ ಬಲ್ಲಿ ಅಮಲಿಗೆ ತುಂಡ್ರ ಬಲ್ಲಿ ವ್ಯಭಿಚಾರ ಮಲ್ಪರೆ ಬಲ್ಲಿ ಕಂಡರೆ ಬಲ್ಲಿ ಒಂದು ಈ ಸತ್ವಲಿನ ನಂಕ ಬಂತೇರು ಅತ್ತಗ ಈ ಪಂಚಶೀಲದ ಅಡಿಟ್ಟು ನಮ್ಮ ಬದುಕು ನಂಚಿನ ಸಾಧಿನೇ ನಮ್ಮ ಪೆರಿಯಾಗಲ್
2: ನಂಕಲ್ಲಿ
4: ಆತೆ ನಮ್ಮ ಬದುಕು ಬಂತನವಲ್ಲ ನಮ್ಮ ಬದುಕಡೆ ನಂಕ ಕುದರು ಉಸಿರು ಬಂದ್ರೆ ಶಾಶ್ವತ ಅತ್ತ ನಮ್ಮ ಹೆಸರು ಬಂದ್ರೆ ಶಾಶ್ವತ ಉನಿ ಉನಿ ಉಸಿರು ಉಪ್ಪು ಎಲ್ಲ ಬೋವು ಪ್ರಾಣ ಪಕ್ಷಿ ಬಾರದು ಬೋವು ಅಂಡ ನಮ್ಮ ಕುದುರೆ ಬರ್ತಿನವು ಶಾಶ್ವತ ಅದುಪ್ಪು ಕಕ್ಕಾದ ಸಾವಿರ ದಿನ ಬದುಕುನೈತ ಬದಲಿಗೆ ಕೋಗಿಲೆ ಯಾದು ಈ ಜೀವನ ನಾಲ್ಕು ದಿನ ಬದುಕೊಡು ಬರ್ತಿನ ಆಸೆ ನಿಖಿಲನ ಅಂಚಾದಪ್ಪ ನಮ್ಮ
2: ಎಲಿಯಾದ ಸಾವಿರ ದಿನ ಬದುಕುನ ಬದಲು ಫಿಲಿಯಾದ ಮೂಜಿ ದಿನ ಬದುಕುಗ ಗೊತ್ತಂಡ ಅನ್ಯಾಯನು ಖಂಡಿಸಾಗ ಓಲು ಪಾಪದಕ್ಲೆ ಶ್ರೀಮಂತರಿಗತ್ ಅಣ್ಣ ಸತ್ಯಗೂ ಅನ್ಯಾಯರ ಬಲ್ಲಿ ಏರಿಗೆ ಸತ್ಯ ಧರ್ಮಗೂ ಅನ್ಯಾಯ ಪುಡ ಅಲ್ಪ ನಮ್ಮ ಪ್ರಾಣ ಬಂಡಲ ಪ್ರಯತ್ನ ವರ್ಗ
4: ದಂಡದ ಮಿತ್ತು ಹೋಗಿ ಸತ್ಯದ ಸಾಧನೆ ನಡಪಕ ಬಂದ ಬರೀ ಕೊರಲದ ಸಂದೇಶ ಕೊಡ್ತಾರೆ ಅಪ್ಪಕಂಡ ದಾದ ನಾವು ತಪ್ಪಲಾಂಡು ಅಂಡ ದಾಯಿಗೆ ತಪ್ಪಾಂಡು ಕೋಟಿ ಚೆನ್ನೈರ ಸೂರ್ಯದ ಮುರಿಟ್ಟು ನೀರನ್ನು ಪರಿಯರು ಮಡೆ ಮೇಲಿಗೆ ನಿಗಲು ಮಲ್ತಿದ್ದಾರೆ ಅಂಡ ಕೇಳದ ಪೆರ್ನ ಎಡ್ಮೂರ ದೈನಕ್ಕೆ ನೀರಿಗೆ ಪಂಜಿ ಪರಡಿಲಕ್ಕೆ ಪೊರಿ ಕೊಡಲ್ದೀರಿ ನೀರಿನ ಪುರ ಕಲಂಕಾಯರು ಅವು ದಾದ ನಿಂಗಳಿಗೆ ಕೋಪ ಪಿಸಿರು ಬರ್ತೀನಿ ಅಂದ್ರೆ ಪಿಸಿರದ ಕೈಕಿನ ಬುದ್ಧಿ ಲಡಾಯಿನ ಸತ್ಯನೇ ಅಂಚಾದಪ್ಪ ನಮ್ಮ ಮಾತೆಲ್ಲ ಬೆಕ್ಕಿ ಫಲ ಇಲ್ಲಕ್ಕೆ ಒಟ್ಟು ಒಮ್ಮತ್ತೊಂದು ಬದುಕೊಡ ಆಗ್ತದೆ ಅಪ್ಪಕ ನಮ್ಮ ಖಬರ ಅದು ಕೊಡು ದಯ ಖಬರ ಅದು ಕೊಡು ಈ ಮಣ್ಣದ ಸತ್ಯನು ಒರಿಪಾರೆಗೆ ಬಾಡದು ಮಣ್ಣದ ಧರ್ಮನು ಒರಿಪಾರೆ ಬಾಡದು ಮಾನವೀಯ ಮೌಲ್ಯಗಳು ದಾದಂಡ ಆ ಮೌಲ್ಯಗಳನ್ನು ಒರಿಪಾರೆ ಬಾಡದು ತೆರಿಪಾರೆ ಬಾಡದು ನಮ್ಮ ಒಟ್ಟಿಗೆ ಒಪ್ಪನ ಸರಿಯಾದ್ರೆ ನಮ್ಮತ್ತ ಆಜಿ ಜನವಲ್ಲ ಮೂಜಿ ಜತೆ ಆಜಿ ಜನವಲ್ಲ ಅಪ್ಪಕ ನಮ್ಮ ಒನೆ ಕೊಟ್ಟು ಉಂತು ತುಳು

0: ನಮಸ್ಕಾರ.
1: ನಮಸ್ಕಾರ. ಯಾನ್ ಬತ್ತಿ ಹೇಪಲ್ಲ ಏನ್ ನಿಕಲ್ಬಿಡ ಹಾಕು. ಯಾನ್ ಏರ್ ನಿನ್ ಯಾರ ಯಾನ್ ಏರ್ ನಿನ್
0: ಭಟ್ರ ಅಂತ
1: ಗೊತ್ತಾಯ್ತ ಓಯ್ ಈರೈನಾನ್ಪಾಲ್ ಪ್ರಖ್ಯಾತ ಪ್ರವೀಣ ಶ್ರೀನಿವಾಸ ಮುಕುಂದ ಚಂದ್ರಶೇಖರ ಬನೋ ದಾಯ ಬನ್ಪಾಲ್ ಈ ಸಲ ದೇವರ ಪುನರ್ದ ಆಯ್ತಾ ಚಂದ್ರಶೇಖರ್ ಎತ್ತ ಅಂಚ ಕಡೇ ಕಾರಣ ಬಂದು ಬಾಯಿ ಪ್ರಮೋಟ್ ನಮ್ಮನ್ನ ಲಾ ಲಾ ಬತ್ತಂದಲ್ಲ ಒಂದು ಬಾರಿ ಖುಷಿ ಬನೋಡು ಚಂದ್ರದೇವಿ ಅಂಚ ಈಗ ಅಂದಾಜ ಯಾನೇನು ಗೊತ್ತಾಯ್ತಾ

0: ಬದುಕುವನ್ನು ಹಿಂಚನೆ ಅವರ ಸಾಲದ ಪನ್ನಿ ನಮ್ಮ ಆಪುರ್ತುಡು ಕೇಂದ್ರ
1: ಸತ್ಯ
0: ನಮ್ಮ ಅಪ್ಪೆಗೆ ಮೆದುಬೇನೆ ಬರ್ಕೊಂಡಿನ ಪೊರ್ತುಗೆ ನಮ್ಮ ಅಪ್ಪೆಗೆ ಮೆದುಬೇನೆ ಬರ್ಕೊಂಡಿನ ಪೊರ್ತುಡು ನಮ್ಮ ನಮ್ಮ ಹಿರಿಯಾಕಲು ನಾಗಬೆಂಬೆರಿಗೆ ಕೆಮ್ಮಲಜ ನಾಗಬೆಂಬೆರಿಗೆ ಪರಕೇನ ಬಂಡರಿಗೆ ಎಂಕಲ ಪೊಣ್ಣು ಬಾಲ ಪೊಲ್ಲ ಪೊರ್ಲೋಡು ಪೆದ್ದದ ಲಕ್ಕಿಯಲ್ಲ ನನಗ ಕೆಮ್ಮಲೆತ ನಾಗಬೆಂಬೆರಿಗೆ ಬಂಗಾರದ ಬಾಲಲ ಬೊಲ್ಲಿದ ತೊಟ್ಟಿಲ್ಲ ಪರಕೇನ ಪನ್ಪ ಅಪ್ಪಗ ಪೊರ್ಲೋಡು ಪೆದ್ದ ಸಂದಾಯ ಮಲ್ಪು ಅಂದ್ರೆ ಅಪ್ಪಗ ಪರಕೇನು ಪಂತೇರಿಗೆ ಅಪ್ಪಗಂಡ ಕಾನದ ಕಡತಿರ ಬದುಕಡೆ ಅವು ಅನ್ನಿ ಸಾಲ ಬರೆದಿಂದ ಕೆಮ್ಮಲದ ನಾಗಬೆಮ್ಮೆರಿಗೆ ಬಂಗಾರದ ಬಾಲೆಲ್ಲ ಬೊಳ್ಳಿದ ತೊಟ್ಟಿಲ್ಲ ಪರಕೇನು ಸಂದಾಯ ಮಲ್ಪರಿಗೆ ಓಡಾದು ನಮ್ಮ ಇರುವರ ಒಪ್ಪ ತಪ್ಪ ಅವಂಡ ಒಪ್ಪ ತಪ್ಪ ಅವನು ಭಕ್ತಿ ನಂಚಿದಾಗ ಕೆಮ್ಮಲದ ನಾಗಬೆಮ್ಮೆರನ್ನ ಗುಡಿತ ಸಾನ್ನಿಧ್ಯದ ತೆಲುಗು ಬೈದ ಅಪ್ಪಗಂಡ ಸಾನ್ನಿಧ್ಯದ ಉಲೈಡು ಬಟ್ರನದಾದ ಮನ ಮಠ ಮಂತ್ರ ಕೇನ ಮುಂಡು ಅತ್ತ ಅಂಡ ನಮ್ಮ ಬಿದೈಡು ಉಂತನ ಸರಿ ಅಂತ ಆಯ್ತೊಂದು ಚೂರು ಒಂಜಿ ಪಚ್ಚೆ ಉಲಾಯಿಗೆ ಸೀದು ಬಟ್ಟೆಡ ಒಂಜಿ ನಮ್ಮ ಪರಕೇನ ಸಂದಾಯ ಮಲ್ಪರೆಗೆ ಅನೂಗೆ

ಬಂಗಾರದ ಬಾಲ ಮುಲ್ಲಿದ ತೊಟ್ಟಿಲ್ನ ಪರಕೆದ ರೂಪಡು ಮತ್ತೊಂದು ಸಾನ್ನಿಧ್ಯದ ಕೈ ತಲ್ದು ಬೈದ ನಾಗಬೆಮ್ಮೆರಿಗೆ ಪರಕೆ ಸಂದಾಯ ಬಲ್ಪಡು.

ఎక్కడ పెద్ద

0: ಮಾಡು ಭಾರಿ ಆಶ್ಚರ್ಯ ಅಂಡ್ ಯಾನ್ ಮಲ್ತಿನ ಮಾಪು ಮಾಪ್ ಮಾಪ್ಲೆ ನೀಜ ಜಾತಿ ಬಂದು ಯಾನ್ ಅದರ್ನ ಮಲ್ತೆ
1: ಜಾತಿ ಮುಖ್ಯ ಅಂತ ಮುಲ್ಪ ಬದುಕಿನ ರೀತಿ ಮುಖ್ಯ. ಇನ್ನು ಬದುಕಿನ ರೀತಿ ಬದುಕಿನ ಹತ್ರ ನಾಗಬೆಮ್ಮೆರ ಸಾಧನ ಎಂಕಲ ಎಂಕಲ ಬಣ್ಣಿ ನಂಚಿನ ಅರಿಕೆ ನಾಗಬೆಮ್ಮೆರಿಗೆ ಸಂದಾಯ ಅದು ಗುಂಡದ ಬಾಗಿಲು ಜತ್ತದ ಬತ್ತಂದು ಎಂಕಲ ಪರಕೇನ ಸಂದಾಯ ಮಲ್ತ ಅಪಗಂಡ ಈರ್ನ ತಪ್ಪು ಇರೋದು ಮನವರಿಕೆ ಆತನ ನನಗ ಈರ್ನ ತಪ್ಪು ದ ಮತ್ತು ಗಾಯದ ಮಿತ್ತದ್ದು ಬರೆಪಾಡು ನಂಚಿನ ಜೋಕುಲು ಕನ್ನದ ಕಟದಿರತ್ತು ನನ್ನ ತುಂಬು ಗಂಡಲ್ಲ ಮಾತಿರಲ್ಲ ಒತ್ತಟ್ಟು ಒಮ್ಮತ್ತೋಡು ಬದುಕೋ ನಂಚಿನ ಪ್ರಯತ್ನ ನಡಕೇನು ಈರ್ನ ನಡಪುಲೇ ಮಾತಿರಲ್ಲ ಆ ನಾಗಬೆಮ್ಮೆರ ಆಶೀರ್ವಾದ ತಪ್ಪ ನನಲಾತು ಉಂಡು ದಾದನ್ನಗ ನಮ್ಮನ ಕುಟುಂಬದ ಹಿರಿಯಾಕ ನಮ್ಮ ಮುಂದೆ ಬತ್ತಿ ನಂಚಿನ ಕುಟುಂಬದ ಪಂಜುರ್ಲಿಗೆ ಕಲ್ಲುಟ್ಟಿ ಪಂಜುರ್ಲಿಗೆ ತೋಡ ಮೀನ್ಲ ನೀರ ತೆಲ್ಲದ ಅಗಿಲ ಬಲಸುವ ಅಂದ್ ಪಂದಿತ್ತೇರೆ ಅಪಗಂಡ ತಡೆ ಮಲ್ಪಣದ ಹಾಗೆ ಬರಕೆ ಸಂದಾಯ.

ಕಿಜನು ಬರಕೆಗೆ ಸೇರಿಣಂಚಿನ ಜಾಗ ಹಲೇರಿ ಗುಂಡಿ ಆತ ಹಲೇರಿ ಗುಂಡಿ ಮುಲ್ಪ ಮೂಜಿ ಗುಂಡುಂಡಪ್ಪ ಮುತ್ತುಡು ಬೆಮ್ಮೆರ ಗುಂಡಿ ತಿತ್ತುಡು ಸಿರಿಕ್ಲೆ ಗುಂಡಿ ನಡುಪತದ ಗುಂಡಿ ಹಲೇರಿ ಗುಂಡಿ ನಂಗೆ ಪಂತೆ ನಮ್ಮ ಕಡುಪ ಅಡಪಿದಡ್ನೆಕ್ಕಲ್ಲಿ ಹಾಗಾಗಿ ಪಂಜಲ್ಲಿಗೆ ನೀರತ್ತೆಲ್ಲ ತೋಡ ಮೀನಲ್ಲ ಆಗಿಲ್ಲದ ಪರಕ್ಕೆ ಆ ಪರಕ್ಕೆ ಮಲ್ಪೋಡ ನನಗ ಮೀನು ಪತ್ತೋಡ ತಪ್ಪ ಮೀನು ಪತ್ತರೆ ಆಯ್ಕೆ ಮಂತಿನ ಜಾಗ ನಮ್ಮ ಹಲೇರಿ ಗುಂಡಿ ಪಂಡದ ತೊಟ್ಟಿಪಾದೇರಿ ಅಲ್ಪ ಹಲೆ ಮಿತ್ತ ಗುಂಡಿಗೆ ಪಾಡಡೆ ಮಿತ್ತ ಗುಂಡಿಗಳ ಮಿತ್ತ ಗುಂಡಿ ತಿರ್ತ ಗುಂಡಿನ ಬುಡ್ಲೆ ನಡುಗುಂಡಿಗೆ ಪಾಡಡೆ ಎಂದು ಅಪಗ ಪಂತ ಹಲೇರಿ ಗುಂಡಿಗೆ ಪಾಡ ನನಗ ಮೀನು ಸೈ ಅಂದ ಮೀನು ಬೆಯ್ಯ ಅಂದ ಪಂತ ಅಪ ಐಕ್ಕೆ ಬಳದ ಪಲ್ಲದ ಬೂರನು ಒಂಜೆ ಹತ್ತು ನಮ್ಮ ತಯಾರು ಮಲ್ತದ ಅಪಗ ಪಲ್ಲದ ಬೂರನು ಕಡ್ತದೆ ಗುಂಡಿಗೆ ಹಲೇರಿ ಗುಂಡಿಗೆ ಪಾಡಗ ಹಲೇರಿ ಗುಂಡಿ ಬಾದ ನೀರಿನ ಅಲಂಕಾಗ

0: ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಡೆದ ಕಾನದ ಕಟದಿರು ತುಳು ಯಕ್ಷಗಾನದ ಕೊನೆಯ ಕಂತು ಕೇಳಿದಿರಿ. ನಡೆಸಿಕೊಟ್ಟವರು ಸತ್ಯಸಾರಮಾನಿ ಯಕ್ಷಗಾನ ಕಲಾಮಂಡಳಿ ಮಿಜಾರು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.
1: ಕಲ್ಪನಾ

سردیم آرزوست گرم هو شام و کی شال

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮಾತೆಲ್ಲ ಇಲ್ಲಿ ಮುತ್ತು.

0: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

0: ಥೋ ಕುಡುಕುಮದೇವಿ
1: ಅಲ್ಲೋರು ದಿಪ್ಪೆ ಮೇಲೆ ಬಿದ್ದೆದ್ದು ಬಂದವ್ರೆ ಭೂಪ.
0: ಏ ಅಟ್ರಲ್ಲ ಊರಿಂದ ಆಚೆಗೆ ಅವನ್ನ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ಪುಂಡಿ ಪನವು ಈ ತುಳು ಸಿನಿಮಾದ ಪದಕುಲೆನಿಕೇನಂದುಲ್ಲರು ದುಂಬುದ ಪದ ಊರುಗು ಬೋಡಾದು ಈ ಪದನು ಪಂತಿನಾರು ಭಾಸ್ಕರ್ ರಾವ್ ಬಿಸಿರೋಡು.

ಗೀತನೇಟ ಬಿ ಕೆ ಗಂಗಾಧರ್ ಕಿರೋಡಿಯನ್ ಅರ್ನ ನಿರ್ದೇಶನದ ಪುಂಡಿ ಪನವು ಈ ತುಳು ಸಿನಿಮಾದ ಕೆಲವೊಂದು ಪದಕುಲಿನ ಕೇಂದರ್. ಸಂಗೀತ ಕೊರ್ನಾರು ಭಾಸ್ಕರ್ ರಾವ್ ಬಿಸಿರೋಡ್. ಗೀತ ಸಾಹಿತ್ಯ ಆರ್ಯನ್ ಶೆಟ್ಟಿ ಕಳವಾರ್ ಅಂಚನೆ ಸುರೇಶ್ ದೇವಾಡಿಗ. ಇಡೆಗ ಈ ಕಾರ್ಯಕ್ರಮ ಮುಗಿಂಡ್. ಮಾತೆರೆಗ್ಲ ಸೊಲ್ಮೆಲು ಕೇನದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಪದ್ಧತಿ.